0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬಾರಂದಾಡೆ. ಇವತ್ತಿನ ನಮ್ಮ ಚಿನ್ನರು ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತಾ ಆಯ್ತಾ? ಮಕ್ಕಳೇ, ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ, ಕಾಲ್ ಮಾಡ್ತಿರಲ್ದ ಮತ್ತೊಂದು ಸಲ ಹೇಳ್ತೇವೆ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದು ಕಾಲ್ ಬತ್ತಿತ್ತ, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ, ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಾ ಇದೀಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ ಇಡೂರ್ ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ, ನಿಂಗೀಗ ಸ್ಕೂಲಿಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದುವೆಗೆ ಹೋಗಿದ್ಯಾ, ಗೃಹ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಇಷ್ಟೇ
2: ಇಷ್ಟೇ ಆಡ್ತೀಯಾ? ಈಗ ನಿಮ್ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
3: ನಂಗೆ ಅಮ್ಮ.
2: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
3: ಎಂತಕ್ಕಂದ್ರೆ ಅವ್ರ ನಂಗೆ ತಿಂಡಿ ಮಾಡಿ ಕೊಡ್ತಾರೆ, ನಂಗೆ ಓದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅದಕ್ಕೆ.
2: ಹೌದಾ? ಇವತ್ತ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದ್ 10 ಆಟಗಳ ಹೆಸರುಗಳನ್ನು ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚೀಚ ಬದಿ ಮಕ್ಕಳ ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳಿ ಮಗ.
3: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
2: ವಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತಾ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತೈತೆ, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ ನಾವೀಗ ನಮ್ಮ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತೆ. ಆ ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
3: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
2: ವಾವ್, ಸಖತ್ತಾಗಿ ಹೇಳಿದೆ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತು ಮಿಮಿಕ್ರಿ ಅಂದ್ರೆ ಮಿಮಿಕ್ರಿ ಎಂತ ಗೊತ್ತಿತ್ತು ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
3: ಭಕ್ತಿಗೀತೆ.
2: ಭಕ್ತಿಗೀತೆ ಹೇಳ್ತೀಯಾ? ಒಂದು ಹಾಡನ್ನ ಹಾಡ್ಕಾಂಬ ಮಗಂಗರೆ.

0: దారి దూర వెందు దారియొనె నిర్మించిద సీతారామర బంట హనుమంతనే. ముద్దు రామర బంట బుద్ధియుళ్ళ హనుమంత దాగి హారిదనే ఆకాశకే. సీతాదేవి అమ్మనిగె ప్రీతియ బంటనాద ముఖ్య ప్రాణ హయవదన నాదూతనే. సీతాదేవి అమ్మనిగె ప్రీతియ బంటనాద ముఖ్య ప్రాణ హయవదన నాదూతనే. దారి దూరవెందు దారియనే నిర్మిసిద సీతారామర బంట హనుమంతనే. ముద్దు రామర బంట బుద్ధియుళ్ళ హనుమంత దాగి హారిదనే ఆకాశకే. ముద్దు రామర బంట బుద్ధియుళ్ళ హనుమంత దాగి హారిదనే ఆకాశకే. ధన్యవాదాలు.
1: ಪ್ರಖ್ಯಾತ ಲೈಕ್ ಮಾಡಿ ಹಾಡಿದೆ ಮಾರೆ, ನಂಗಂತ ಖುಷಿ ಆಯ್ತಾಯ್ತಾ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇತಯ್ಯರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜಮಜ ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾ ಇತ್ತ? ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾನ್ಕಿ ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದು ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು. ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
2: ನಾನ್ ಅಜ್ಜಿ ಮನೆಗೆ ಹೋಯ್ದೆ, ದೇವಸ್ಥಾನಕ್ಕೆ ಹೋಯ್ದೆ, ಗುಣಾಂತೇಶ್ವರ ದೇವಸ್ಥಾನಕ್ಕೆ ಹೋಯ್ದೆ, ಮುರುಡೇಶ್ವರಕ್ಕೆ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯ್ದೆ.
1: ಹಾ, ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದೆಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯ್ದೆ ಅಂತ ಹೇಳ್ದೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈಗ ಈಶ್ವರನ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಹಾ, ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ಯ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯಾ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತ ಮೌಲ್ಯ. ಮೌಲ್ಯನಿಗೆ ಈಗಳ ಫ್ರೆಂಡ್ಸ್ ಯಾರು ಇಲ್ಲ, ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಮೌಲ್ಯ, ಈಗ ನಂಗೊಂದು ಹಾಡಾಯ್ಲಿ, ಕತೆ ಆಯ್ಲಿ, ಕವನ ಆಯ್ಲಿ, ಮಿಮಿಕ್ರಿ ಆಯ್ಲಿ, ಏನಾದ್ರು ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯಾ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಮೆಟ್ಟಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಹೊರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಿತ. ಒಂದು ಕತೆ ಕೂಡ ಹೇಳಿದಾಳ, ಈಶ್ವರನ್ ಬಗ್ಗೆ ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳಾಯ್ತ ಮೌಲ್ಯ. ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಆಯ್ತಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಂಬಂಗರೆ. ಹಲೋ.
3: ಹಲೋ,
1: ಯಾರ್ ಮಾತಾಡ್ತಿರೋದಿದ?
3: ನಾನ್ ಶ್ರೀನಿಧಿ.
1: ಶ್ರೀನಿಧಿ? ಎಲ್ಲಿಂದ ಶ್ರೀನಿಧಿ?
3: ನಾನ್ ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜ್ಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿಬೆಲ್ಲ ದಿವಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡು ಹಣ್ಣು ಆಯ್ತಾ ಕಾಂಬುದು, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ,
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
3: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದ್ ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದೆಗಳ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ, ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದೆ ನಮ್ಮನೆ ಹತ್ರ ಎಲ್ಲ ಆಗ್ತಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
3: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾ?
3: ಇದನ್ನ ನಮ್ಮನೆ ಬೆಳಿತ್ರ
1: ಮುಸುಂಬಿ ಹಣ್ಣ.
3: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 kg ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
3: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ಲೇ? ಈಗಳ
3: ಹೋಯ್ದೆ.
1: ಈಗ ಬಗ್ವಾಡಿ ಅಂದ್ರೆ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ಕೆ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
3: ಸರಿ,
1: ಹೇಳ್ ಮಗ.
3: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತ್ರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ತ, ಅವ್ರು ಶೇಕೇನ್ ಮಾಡುಕಲ್ಲ ಬತ್ರ, ನಾವು ಓಡಿ ಹಪ್ಪುದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗಾಯ ಮರದಡಿ ಹೋಯ್ ಹೊತ್ಕಂಬ್ದ. ಮತ್ ಮಾರನೆ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬ ಅದೆಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆಯ್ತ. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದ ದ್ರಾಕ್ಷಿ ಹಣ್ಣು ಮತ್ತ ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತ ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡು ನಾನ್ ಅಮ್ಮನಿ ತಕೊಂಡೋತೆ, ನಾನ್ ಅಮ್ಮನಿ ತಕೊಂಡೋತೆ ಅನ್ನೋಕೆ ಹುಸಿರ್ಕಂತಿತ್ತ. ಕಡಿಕೆ ಅಂಗಡಿ ಎಲ್ಲ ಸುತ್ತಾಡ್ತ, ಅಂಗಡಿಗೆ ಬಳಿ ಅಂಗಡಿಗೆ ಹೋಯ್ಯ, ನಾವು ಬಳಿ ತಕ್ಕಂತ, ಸರ ತಕ್ಕಂತ, ಕಿವಿನ್ ತಕ್ಕಂತ, ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಗೊಂಡ ನಾನ. ಕಡಿಕೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ, ಕರ್ಗುಂಜೇಣಿ ಎಲ್ಲ ತಿಂತ. ಕರ್ಗುಂಜೇಣಿ ದೊಡ್ಡ ಲಾಟಿಗಂತೂ 20 rupees ಅಂತ ಹೇಳ್ತ್ರ, ಅದೇ ಬೇರೆ ಅಂಗಡಿ ಕೇಂದ್ರ 30 rupees ಅಂತ ಹೇಳ್ತ್ರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅಲ್ ಇಲ್ಲಿಂದ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡು ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ, ಅಷ್ಟೊತ್ತಿಗೆ 30 rupees ನಾವು ಡಾನ್ಸ್ ಮಾಡ್ತೀವಿ, ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ, ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥಯಾದ ಪುಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ ಹಿಡ್ಕ ತಿಂತೀವಿ ನಾವು. ಭಟ್ರ ಇಲ್ ಕೊಡಿ, ಭಟ್ರ ಇಲ್ ಕೊಡಿ ಅನ್ನಕಿ ತಕ್ಕ ತಕ್ಕ ತಿಂತೀತ್.
1: ಮತ್ತೆ ಓಕ್ಳಿ ಹಾರುದಲ್ಲ ಇರ್ಲಿ ಈಗ.
3: ಹಾ ಇದಿತ್ತ ಅದ್ ಸಾಯಂಕಾಲ ಇರ್ತೀತ. ಮಾರನೆ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
1: ಹೊಳಿಯಾನ ಮಾಡುದು.
3: ಹಾ ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದ್ ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ, ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತಾ. ನೀನು ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೆಯರಾಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳ ಆಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತು. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ, ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗಾರೆ. ಹಲೋ.
4: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
4: ನಾನ್ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ? ಐದ್ ಪಾಸಾರ. ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ, ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
4: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಹಕ್ಕಿದಿತ್ತ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡು ಹಾಕಿದ್ರು, ಅದಕ್ಕೆ ನನ್ ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ, ಇಷ್ಟೇ? ನೀನ್ ಎಲ್ಲಿಗೂ ನಿನ್ ಕರ್ಕೊಂಡ್ ಹೋಗಿಲ್ಲ್ಯಾ?
4: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ, ಟಂಗ್ ಟ್ವಿಸ್ಟ್ ಆಯ್ತಾ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಇದನ್ನ ಫಾಸ್ಟ್ ಆಗಿ ಹೇಳ್ತೀನಿ ಮಗು.
4: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ.
1: ಕಾಗೆ ಪುಕ್ಕ ಗುಬ್ಬೆ ಪುಕ್ಕ,
4: ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
4: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ, ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ, ಒಂದ್ ನಿನ್ ಗೊತ್ತಿರುವಂತದ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು. ಎಂತ ಹೇಳ್ತೀಯಾ?
4: ಭಕ್ತಿಗೀತೆ ಹೇಳ್ತೆ ಸರ್.
1: ಭಕ್ತಿಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
4: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈ

0: ಕತ್ತಲನ್ನು ದೂರ ಮಾಡು ಬಾಬಾಬಾ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು.
1: ಭೂಮಿಕಾ ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ಲ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ್ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲ್ಯಾ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ನ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋಗಿದ್ರು ಒಟ್ಟಿಗೆ ಹೋದ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಳು. ಅವಳು ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ, ಹಂಗಾಯ್ ಮಕ್ಕಳೇ ನಿಮ್ಗೂ ಭೂಮಿಕನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ, ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಇದು ಯಾರ? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
2: ಹಲೋ.
3: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ, ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ, ಈ ಬೇಸಿಗೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನು ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ಗಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ, ಹೀಗೆಲ್ಲ
1: ಸುತ್ತಾಡಿದ್ದೆ. ಈಗ ಶರತನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರು.
1: ಶರತನ್ ಬೆಸ್ಟ್ ಫ್ರೆಂಡ್ ಯಾರ?
3: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಈಗ ಎಂತ ಗೊತ್ತಾ ಶರತ, ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ. ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಯೋಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
3: ಕರೆಂಟ್ ರೈಲ್ ಅಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರ ಆಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
3: ಪ್ಲೇಟ್.
1: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದ್ ಪ್ರಶ್ನೆ ಕೇಳ್ತೆ.
3: ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
3: ನೀವೇ ಹೇಳಿ.
1: ಇದ ತಕ್ಕಡಿ. ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಯ್ತಾ, ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆ ಅಲ್ಲ, ಮಕ್ಕಳಿಗೆ ಸಿಗುವುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ, ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?
3: ನಾನು ಏಕಪಾತ್ರ ಅಭಿನಯ.
1: ಏಕಪಾತ್ರ ಅಭಿನಯ ಹೇಳ್ತೀಯಾ? ಹೇಳ್ ಮಗ. ಹಾಗಿದ್ರೆ
3: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು, ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ, ಸಕಲ ರಜಪೂತರೊಂದಾಗಿ ಪ್ರತಿ ರಾಜನ ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯ ತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಸಂಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ, ಸಂಯುಕ್ತೆ ಆಕೆ ಯಾರೋ ನಾನರಿಯನು. ಆವೇಶದ ಬರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಒಪ್ಪಿ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
3: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ.
3: ಹಾ,
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಹಾ ಧನ್ಯವಾದಗಳು.
1: ಇಷ್ಟತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಲಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ, ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನೇ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
4: ಹಲೋ,
2: ಯಾರ್ ಮಾತಾಡ್ತಿರೋದು?
4: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
2: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
4: 9 ಪಾಸ್ ಆಗಿ 10.
2: 9 ಪಾಸ್ ಆಗಿ 10. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ್ಗ.
4: ನಾವು ಸರ್ ರಜ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲ ಬದಿಗೂ ಹೋಯ್ತು ಕಣಿ.
2: ಎಲ್ಲ ಬದಿ ತಿರುಗಾಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ, ಈಗ ಬರೀ ಊಟಕ್ಕೆ ಹೋಗ್ದ, ಹಬ್ಬಕ್ಕೆ ಹೋಗ್ದ, ಇದಷ್ಟೇನಾ?
4: ಆಟ ಆಡುತ್ತೆ.
2: ಎಂತೆಲ್ಲ ಆಟ ಆಡ್ತೀಯ?
4: ಅದು ಗುಡ್ನ ಆಡುದ, ಇದ ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
2: ಹಾ, ಪುರ್ಸತಿ ದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ. ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂದ್ರೆ ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತು, ಈಗ ನೀನ್ ಹಬ್ಬಕ್ಕೆಲ್ಲ ಹೋಯ್ಲಿಯ?
4: ಹಬ್ಬಕ್ಕೆಲ್ಲ ಹೋಯ್ದೆ.
2: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
4: ನಮ್ದೇ ಹೇಳುದಾರ ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹ್ಯಾರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳೂರು ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮಿದುರ್ಗ ಪರಮೇಶ್ವರ ದೇವಸ್ಥಾನ ಹಬ್ಬ ಕಾರಣಿ ಮರ್ರೆ.
2: ಭಯಂಕರ ಮರೀತಿ, ಇಷ್ಟು ಬರೀ ಹಬ್ಬಕ್ಕೆಲ್ಲ ಹೋಯ್ದಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗ್ ಒಂದ್ ಕುತೂಹಲ ಆತೀತ ಆಯ್ತಾ, ನೀನು ರಥೋತ್ಸವಕ್ಕೆ ಹೋದವಳ, ಈಗ ಗಂಡು ಸೇವೆ ಎಲ್ಲ ಆತಲ್ಲ, ಅದಕ್ಕೆಲ್ಲ ಹೋಯ್ಲ್ಯಾ?
4: ಅದಕ್ಕೆಲ್ಲ ಹೋಯ್ದೆ ಮರ್ರೆ, ಸುಮಾರು ಬದಿ ಹೋಯ್ದೆ.
2: ಹೌದಾ? ಅದನ್ನೆಲ್ಲ ಒಂದ್ಸಲ ನೆನ್ಪು ಮಾಡ್ಕೊಂಡು ಹೋಗಂಬಂಗಾರೆ.
4: ಹೇಳುದ, ಬಡ ಕೋಡಿ ಗಂಡು ಕೊಯ್ದೆ, ಅಮಾಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣಿ ಜತ್ತಿಗೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟು ಕೊಯ್ದೆ, ಕೋಟ ಅಮೃತೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಬುಲ್ವಾಡಿ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಇಡೂರು ಕುಂಜಾಡಿ ಗಂಟು ಕೊಯ್ದೆ, ನಾವು ಒಂದು ಕೇರಿಮನೆ ನಂದಿಕೇಶ್ವರ ದೇವಸ್ಥಾನ ಗಂಟು ಕೊಯ್ದೆ.
2: ಒಟ್ಟಾರೆ ಒಂದು ರಥೋತ್ಸವ, ಒಂದು ಗಂಡ ಸೇವೆ, ಸಿಂಚನೆ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರು ಸಿಂಚನೆ ಬಿಡಲ್ಲ ಆಯ್ತಾ. ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತು. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದ್ ನಾಲ್ಕ್ ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟೇ ನಿಂಗಾಯ್ತ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
4: ಈಗ ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ತು ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳಿದ್ರು ಬತ್ತಿಲ್ಲ ಮೊಬೈಲ್ ಒಂದ್ ಇದ್ದದ್ರೊಳಗೆ, ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ತೆಗ್ದ್ರೆ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗೋದ್ ಕಾಣಿ ಮೊಬೈಲ್, ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೇ ಕಾಂತ. ಆರಾಮಲ್ಲ ಹೇಳ್ತಾರ, ಆಗಲಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹ್ಯಾಂಗಿದ್ದಂದೆ ಕಾಣ್ಲ, ಬರೀ ಆಡುದು ಇದು ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕೊಲ್ಲ ಹಾದಿದ್ರು. ಆರೆ ಈಗ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಅಲ್ಲಿ ಹೇಳ್ತಾರ ಕಾಣಿ ಮಾರ್ರೆ ಅಲ್ಲ.
2: ಮೊಬೈಲ್ ಎಷ್ಟು ನಮ್ಮನ್ನ ಹಾಳು ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತ ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತಾಯ್ತಾ, ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲಿಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
4: ಧನ್ಯವಾದಗಳು.
2: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳ. ಅವಳ ಮಾತುಗಳನ್ನ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ, ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದ ಹೆಂಗೆ ಅಂತ ಕೇಳ್ತೀರಾ? 8073829233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದು ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಿರ. ಹಂಗೆ ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
5: ಹಲೋ,
2: ಯಾರು ಮಾತಾಡ್ತಿರೋದಿದ್ದ?
5: ನಾನು ನೀರಜ್ ಕೋಣಕಿ.
2: ಕೋಣಕಿಯಿಂದ ನೀರಜ್ ಮಾತಾಡ್ತಾ ಇರೋದು. ನೀರಜ್, ಈ ಕೋಣಕಿ ಅಂತ ಹೇಳಿದ್ರೆ ಎಲ್ಲಿ

0: ಹೇಳ್ತೀಯಾ?
1: ಹಾ
0: ಹೇಳ್ ಮಗ್ಗ.
1: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಯ್ದೆ, ಅಲ್ಲೇ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
0: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆಯಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
1: ನನಗೆ ಚಪಾತಿ ಅಂದ್ರೆ
0: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
1: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ.
0: ಅದಕ್ಕಾಯ್ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ಜನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೊಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ? ಹೇಳ್ ಮಗಂಗರೆ.
1: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
0: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತಾ?
1: ಹೇಳ. 1 2 3 4 5 6 7 8 9 10 10 9 8 7 6 5 4 3 2 1.
0: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದ್ ನಿನ್ಗೆ ಈಗ ನಮ್ ಕಾಲ್ ಮಾಡೋದಕ್ಕೋಸ್ಕರ ನೀನು ಒಂದ್ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ, ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು.
1: ಹಾ
0: ಹೇಳ್ ಮಗ.
1: ಹಾಡ್ ಹೇಳ್ತೇ.
0: ಹಾ

0: ತುಂಬಾ ಖುಷಿ ಆಯ್ತಾ ನೀರಜ, ಬಾರಿ ಲೈಕ್ ಮಾಡಿ ಹಾಡಿದ್ಯಾ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ ನೀರಜ. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು
0: ನೀರಜ್. ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ, ಹಂಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಬೇಸಿಗೆಯ ರಜಾ ಮಜಾ ಕೇಂದ್ರ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿಭಂಡಾರಿ ಕಟ್ಬೆಲ್ತೂರು ಕನ್ಯಾನ. ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನು ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.GOV.IN ನಲ್ಲಿ.
3: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ ಇವರು ಕುಂದಾಪುರದ್ರು ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತು. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮೊಟ್ಟಿಗಿರೋರು ವಣಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣಸೆಯವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಆರಾಮಿದ್ದೇನೆ.
1: ಆರಾಮಿದ್ರ್ಯಾ? ನಿಮ್ಮನ್ನು ಕಾಮಕ್ಕೆ ಖುಷಿ ಆತ್ ಮಾರ್ರೆ. ಅದೊಂದು ಹೇಳ್ತಾರಲ್ಲ ಅಧಿಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೆ ಬಂದಿರುತ್ತೆ. ಅವ್ರ ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕ ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕ ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
1: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
2: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು. 75 ಲಕ್ಷ ಆಲ್ರೆಡಿ ಬಂದಿದೆ.
1: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLR ಎತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿ ಕೇಂದ್ರೆ ವಣಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್

0: ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತಾ. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕೆ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ.
1: ಈ ವಣಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟ್ರಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ಒಂಡಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
0: 4
1: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದಿರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಭಾಗ ಮಾತ್ರ, ನಾವು ಮಾಡಬೇಕಾದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಂದ್ಸಲ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆ ಆಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಇವತ್ತರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನು ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು. ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
0: ಪೋಷಕರ ಬೇಕು ಅಂದದಕ್ಕೆ
1: ನಾವು ಆ್ಯಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
0: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
1: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014 2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಏನು ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು, ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ಸನ್ನು ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂತ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ ಒಂದು 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
0: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
1: ರೋಟರಿಯಿಂದಲೇ ನಾವು ಮಾಡಿಸಿರುವಂಥದ್ದು, ರೋಟರಿಯ ಗ್ಲೋಬಲ್ ಗ್ರಾಂಟ್ ಅಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ ಅಂದ್ರೆ ಈ ನೀವು ಹೋಟೆಲ್ ಅಲ್ಲೆಲ್ಲ ಯಾವ ರೀತಿ ಒಂದು
0: ಸ್ಟಾರ್ ಹೋಟೆಲ್
1: ಹೋಟೆಲ್ಗೆ ಹೋದ್ರೆ ಒಂದು ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೆ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, ಒಂದನೇ ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ಕನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ಕನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೇವೆ, ಹಾಗೆ ಒಂದು ಟ್ರ್ಯಾಕ್ ಸೂಟನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ ಬಹುಶಃ 2016ರಲ್ಲಿಯೇ ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ವರ್ಷಗಳ ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ವರ್ಷದ ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ವರ್ಷದ ಹಿಂದೆ ಇರಲಿಲ್ಲ. ನಾವು 5 ವರ್ಷದ ಕೆಳಗೆ ಕಿಯೋನಿಕ್ಸ್ ಇಂದ CSR ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಇವತ್ತು ತಮಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ AI ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬಹುಶಃ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದ್ರೆ ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹುಣಸೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ, 24/7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್ ರೆಂಟೆಡ್ ವೆಹಿಕಲನ್ನು ತಗೊಂಡು ಬಹುಶಃ ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತಾವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತಾರೋ ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
0: ಇದು ನಿಮ್ಮ ನಿರಾಮಯ ಕ್ಲಿನಿಕ್
1: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತ್ಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಹುಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
0: ಈ ಪ್ಲಾನ್ ಎಲ್ಲ ಯಾರು ಸರ್, ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
1: ನಾವೇ ಅಂತೇಳಿ ಹೇಳಿಕ್ ಇದೊಂದು ಟೀಮ್ ವರ್ಕ್.
0: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕಲ್ಲ, ಅದ್ ನಿಮ್ದೇ
1: ಖಂಡಿತ.
0: ನಮ್ಮ ಉದಯ್ ಕುಮಾರ್ ಶೆಟ್ರದ
1: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣ ವೋಟ್ ಮಾಡುವಂಥದ್ದು, ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು. ಆ ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದ ತಾನೇ ನಾವು ಬೆಳಿಲಿಕ್ಕೆ ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶಗಳಾಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
0: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
1: ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000ಕ್ಕೂ ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
0: ಭೇಟಿ ಕೊಟ್ಟಿವೆ,
1: ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಸರಣೆ ಮಾಡ್ತಾ ಇದ್ದಾರೆ.
0: ಯಾವ ಥರದ್ದು ಮಾಡೆಲ್ ಹ್ಯಾಂಗಿತ್ತೀಗ? ನಮಗೀಗ ಒಂದು ಕಾಂಬಕ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗ್ ಹೇಳುದಾರೆ. ಹ್ಯಾಂಗೆ
1: ಅಂದ್ರೆ ಈ ಹಸಿ ಮತ್ತು ಒಣಕಸವನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಅವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ ಇರಲಿಲ್ಲ. ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ, 42 ಐಟಮಿಗೆ ರೇಟ್ ಇದೆ, ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
0: ಓ, ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
1: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್, 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸ್ ಅನ್ನು ಬಳಸಿಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡ್ಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ನಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗ್ಲಿಕ್ಕೆ ಆರಂಭವಾಯಿತು. ಅದು ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ, ಅಲ್ಲಿಗೆ ಸ್ವಲ್ಪ ಅಲ್ಲಿನಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಾಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಖುಷಿ, ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
0: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರ್ ಬದಂಗೆ?
1: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
0: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
1: ಫುಡ್ ವೇಸ್ಟ್ ಅದೆಲ್ಲ ತರ್ತಾರೆ.
0: ಮತ್ತೆ
1: ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
0: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕ್ಕೊಬ್ಬದಕ್ಕೆ?
1: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 1,000 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
0: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
1: ಖಂಡಿತ ಅಲ್ಲ,
0: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
1: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫ್ರೂಟ್ಸ್ ಸ್ಕಿನ್, ಲಿಂಬು ಮುಸುಮೆ ಕಿತ್ಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶೀಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 kg ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯೂ ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲೂ ಇಲ್ಲದೇ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೂ ಇಲ್ಲ ಅದು. ಬ್ಲ್ಯಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ. ಅದು ನಮ್ಮ ಕಸ ಕೊಳೆದ ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 kg ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 kg ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ಆ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಚಿಕ್ಕ ಲಾರ್ವಾಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ. ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು NPK ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ NPK ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟಿನ ಡಬಲ್ NPK ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಮುಂದೆ ತಗೊಂಡು ಹೋಗ್ತಾರೆ.
0: ಅದಕ್ಕೆ ಚಾರ್ಜ್ ಇದೆ
1: 12 kg 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 15 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಮೂವ್ಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೆಜಿ ಇದೆ, ಕೆಜಿ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42-48 ಡೇಸ್ ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯುವುದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
0: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
1: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರನ್ನು ಮಾಡ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
0: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ
1: ಅವರು, ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂಥದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲೇ ರೆಡಿ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾಯಿದ್ದೇವೆ ಅಂತೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾವಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಬ್ಬಿಸಿ ಅಂತೇಳಿ ಹೇಳಿದರು. ಬಟ್ ಅದಾದಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್, ಎಕ್ಸಾಸ್ಟ್.
0: ನೀವು ಯಾವ ಬಳ್ಳಿ ಹಾಕಿದ್ದೀಗ?
1: ಫ್ಯಾಷನ್ ಫ್ರೂಟ್ಸ್ ಇದು.
0: ಹೌದಾ?
1: ರೂಮಿಗೆ ಹರಡಿಕೊಳ್ತದೆ
0: ಇದು. ಮನೆಗೆಲ್ಲ ಹಾಕರು ಇದು ಈ ಸಮ್ಮರಿ ಒಳ್ಳೇದೇ,
1: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪ್ರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
0: ದನನ್ನೆಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತು. ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
1: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
0: ಇದು ಪಂಚಾಯತ್ ಇದ್ದನ?
1: ಪಂಚಾಯತ್ ತೆಗೆದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂದ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
0: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬ ಲೈಕ್ ಇತ್ತು ಅದ್ರ ಕತಿ ಕೆಮ್ಮುಕೆ. ಸೊ ಹಾಗಾಗಿ ಆ SLRM ಘಟಕ ವಣಸೆ ಗ್ರಾಮ ಪಂಚಾಯತ್ದು ಇಡೀ ದೇಶಕ್ಕೆ ಮಾದರಿ SLRM ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ಥರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರೆ ಸಾಲ, ದುಡ್ಡನ್ನು ವೋಟ್ ಮಾಡ್ಕೊ ಬಂದ್ರೆ ಸಾಲ, ಯಾವ ಥರ ಅದನ್ನು ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕಂಬುದನ್ನು ಪ್ಲಾನ್ ಹೆಂಗೆ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದೆಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
1: ಮನೆಗೆ ಒಂದು ಹಿಂದೆ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, 1 ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ,
0: ಅದ್ರ ಭಾಗವೇ ಆಗಿದ್ದೀರಿ,
1: ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಒಂದು ಹೆಚ್ಚು ಕಡಿಮೆ 40 ಜನರು ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರೂ ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳು ಇರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂಥ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
0: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ ಈಗ ಯಾರೇ ಇಲ್ಲಿ SLRM ಘಟಕ ಮಾಡ್ತಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕೆ ಶುರು ಮಾಡ್ತಾರೆ. ಅಂದ್ರೆ ವಾಸನೆ ಬದತ್ ನಮ್ಗೆ ಲೈಕ್ ಅಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ಗಳನ್ನು ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
1: ಈಗ ನಾನು ಹೇಳಿಕೊಟ್ಟದ ಅದನ್ನೇ, ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿ ಕಸವನ್ನು ಆಯಾ ದಿನದ ಹಸಿ ಕಸವನ್ನು ಆಯಾ ದಿನ ವಿಲೇವಾರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೆ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವಾರಿ ಮಾಡ್ತೇವೆ. ಹಸಿ ಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೆ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:30 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:30 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿ ಕಸ ಮಾರನೆ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ, ಅರಿವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು, ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಡ್ದು ಮಾಡ್ಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡ್ಲಿಕ್ಕೆ ಬಿಟ್ಟರು. ಸೊ 4 ವರ್ಷ ಯಾರಿಗೂ ಆರೋಗ್ಯದ ತೊಂದರೆ ಆಗದಿರುವ ಹಾಗೆ, ಏನೂ ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದಿರೋ 4 ವರ್ಷ ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೇ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಎಕರೆ ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ವರ್ಷದಿಂದ ಅಲ್ಲಿ ಹೊಸ
0: 8 ಪಂಚಾಯತ್ ಇದೆಯಾ ನಿಮ್ಮ?
1: 7 ಪಂಚಾಯತ್.
0: ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
1: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ, ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾದ್ರು ಒಂದು ಇಂಪ್ಲಿಮೆಂಟ್ ಮಾಡಬೇಕಂಥೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯೋ ಪ್ರಶ್ನೆ ಇಲ್ಲ. ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ.
0: ಸೂಪರ್, ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟ ತಕೊಂಬತ್ರ, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನು ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
1: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತರು ಇರ್ತಾರೆ, ಅವರಿಗೆಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
0: ಮಣಿಪಾಲ್
1: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಟಿ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ಲವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡು, ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್ ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸರಿ ಹೋಗ್ತೇವೆ, ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸರಿ ಹೋಗ್ತೇವೆ, ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸರಿ ಹೋಗ್ತೇವೆ, ಕೆಲವು ಕಡೆ 15 ದಿನಕ್ಕೆ 1 ಸರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೊಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
0: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
1: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
0: ಪೇಮೆಂಟ್
1: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟ್ಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕಿಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ, ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು, ಇಲ್ಲಿರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವರು ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
0: ಉಚಿತವಾಗಿ
1: ಉಚಿತವಾಗಿ ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು, ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ, ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ, ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್.
0: ಈ ಸೌಲಭ್ಯ APL ಹೋಲ್ಡರಿಗೂ ಇತ್ತ?
1: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನ ನೀಡ್ತೇವೆ.
0: ಸರ್ವರು ಸಮಾನರು,
1: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ

0: ಅಂತ ಕಮ್ಮಿ ಅಂತ ಹೇಳಿ ಅವ್ರು ಶಾಲೆಗೆ 3.5 ಲಕ್ಷದ್ದು ಅಂದ ಏಯ್ ಟೀಚರ್ನೇ ಕರ್ಕ ಬಂದ್ರು ಕಾಣೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ. ಅಯ್ಯಬ್ಯ, ಈ ಟೀಚರ್ ಬಂದ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಂದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
1: ಟೆಕ್ನಿಕಲಿ ಸಪೋರ್ಟ್ ತಗೊಂಡು ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ ಎಐಯ ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಇಲ್ಲಿ ಎಲ್ಲ ಕಡೆ ಎಐ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ ಎಐ ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
0: ಮಾಹಿತಿಯನ್ನು ಕಲೆ ಹಾಕಿದ್ದೆ.
1: ಆವಾಗ 2024 ವರ್ಷದ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನ್ ಅನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ ಎ ಐ ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
0: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ
1: ಮಾತಾಡ್ತದೆ.
0: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಲ್ಲ.
1: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
0: ಪರ್ಯಾಯ ಅಲ್ಲ ಟೀಚರಿಗೆ
1: ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅವರು ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದರೆ ಅದು ಹೇಳ್ತದೆ.
0: ಓಕೆ, ಅದಕ್ಕೆ
1: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ, ಬಟ್ ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲ್ ಅಲ್ಲಿ ಇದೆ.
0: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡುವ ವ್ಯವಸ್ಥೆಯ
1: ಅಲ್ಲಿ ಇಂಟರ್ನೆಟ್ ನಾವು
0: ಅಲ್ಲ, ಅದು ರೋಬೋ ಟೀಚರ್ AI ಐರಿಸ್. ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು?
1: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳಿದ್ರು, ನೆಟ್ ಪವರ್ ಎರಡೇ ಬೇಕಾಗುವಂಥದ್ದು
0: ಅಷ್ಟೇ
1: ಅಷ್ಟೇ. ಮತ್ತೆ ಅದು ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
0: ಮೇಂಟೆನೆನ್ಸ್ ಚಾರ್ಜಸ್
1: ಅವ್ರಿಗೆ ಕೊಡಬೇಕಾಗ್ತದೆ.

0: ಇಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು, ನೀವೀಗ ಅದಕ್ಕೀಗ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್, ಈಗ ಹೆಂಗೆ ಮಾತಾಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ರಾತಿದಿತ್ತು ಅಂತಾನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ.
0: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು, ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ, ಅಂದ್ರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್ ಇದು, ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ ಇವತ್ತು. ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡಲಿಕ್ಕೆ. ಖಾಸಗಿ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು
1: ಮಕ್ಕಳಿಗೆ ಕೆಜಿ ಕ್ಲಾಸ್ ಅಲ್ಲಿ
0: ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಯಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್, ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್, 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್. ಇದೆಲ್ಲ
0: ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳಿದ್ದಾರೆ.
1: ವಾವ್, 80 ಹದ್ದು ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆದ್ರೆ ಆ ಊರಿಗೊಬ್ರು ಉದಯ್ ಕುಮಾರ್ ಶೆಟ್ರ್ ಅಂತ ಬೇಕತ್ತೆ. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೇ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ವಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ಆ ತಂಡ ಇರೋದ್ರಿಂದ ನಮ್ಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬಂದ್ರೆ ಅಲ್ಲೊಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿಷನ್ ಬೋರ್ಡ್ ಇರ್ಬೋದು, ಅಂದ್ರೆ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ರೆ ಖಂಡಿತ ಅದು ಮುಂದೆ ಹೋಗುದಿಲ್ಲ. ನಾವು 7 ಪಂಚಾಯತ್ ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂತವ್ರು. ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಒಂದು ನಮ್ದು ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಆ ಬಾಡಿ ಸಪೋರ್ಟ್ ಆದ್ರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮ್ಗೆ ಈ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕಾಯ್ತು. ಸೊ ಇದಲ್ಲದೆ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನ ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ, ರೈತರಿಗಾಗಿ
1: ಎಫ್ಪಿಸಿ ಅಲ್ವಾ,
0: ಎಫ್ಇಒ
1: ಎಫ್ಇಒ
0: ಎಫ್ ಯು ಅಂತ ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ ಯುನ ಆರಂಭ ಮಾಡಿತು. ಅದರಲ್ಲಿ ಬಹುಶಃ 10,000
1: ನೀವು ಅದರಲ್ಲೂ ಇದ್ರಿಯಾ?
0: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು CMTC ಅಂತೇಳಿ, ರಾಜ್ಯದಲ್ಲಿ 4 CMTCಗಳಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಆ ಪರ್ ಹೆಡ್ ಎಷ್ಟು ಅಂತೇಳಿ ಹೇಳಿ ಸರ್ಕಾರ ನಮ್ಮ GPLF ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಅಂದಲ್ಲಿ, ಕೆಲವೊಂದಕ್ಕೆ ತಾಲೂಕು ಅಂದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLF ನ ಮಹಿಳೆಯರೇ ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತಹ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: NRLM
0: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮರದಲ್ಲಿ ರುಡ್ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು. ಅವಾಗ ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನು ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲಿ ಮಹಿಳೆಯರು ತರಬೇತಿ ಕೊಟ್ಟರೆ ಹೇಗಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ದು 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರು 3 ಬ್ಯಾಚನ್ನು ಮಾಡಿದ್ವಿ. 135 ಜನರಿಗೆ 6 ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ. ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮ ರಾಜ್ಯ ಥರ ಹಾಪುದು. ಸೊ ಆ ಥರದ್ದೊಂದು ಕತೆ ಕೇಂದಾಗಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಅಭಿವೃದ್ಧಿ ಹೆಂಗಾಯಿತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಳಿ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ರ್ ವಣಸೆ ಇವರ ಒಟ್ಟಿಗೆ ನಾವು ಇಷ್ಟೊ ತನಕ ಮಾತಾಡಿದ ಕೇಳುಗ್ರೆ, ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ, ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ, ಭಾರತದಲ್ಲಿರುವ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತಾ ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಿದ್ದೆ.
1: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್ ಅಕ್ಕ. ಥ್ಯಾಂಕ್ ಯು ಕೇಳುಗ್ರೆ. ಸರಿ, ಹಂಗ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲೀಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್. ಸಾಹಿತ್ಯ ಶ್ವೇತಾ ಮಂಜುನಾಥ್. ಹಾಡಿದವರು ಕೆಎಸ್ ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಇಂದು.

ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯ ವಿಭಾಗದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ಟ ಅವರು ಇದ್ದಾರೆ, ಮನವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಆರೋಗ್ಯ ವಿಭಾಗದ ಸರಣಿ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ನಾವು ಮಾತಾಡ್ತಾ ಇರ್ಬೋದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದಲ್ಲಿ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಶುಗರ್ ಬಗ್ಗೆ ಇಷ್ಟರಿಗೆ ಮಾತಾಡಿ ಆಯ್ತು. ಈಗ ಇನ್ನೊಂದು ಸಮಸ್ಯೆ, ಆಕ್ಚುಲಿ ಇದ್ರ ಹೆಸರು ಕೇಳಿದ್ರೆ ಎಲ್ಲರೂ ನಡುಗುತ್ತಾರೆ. ಈಗ ಸಣ್ಣ ಮಗಿನಿಂದ ದೊಡ್ಡ ಹಳಿಯರವರೆಗೂ ಈ ಸಮಸ್ಯೆ ಇದೆ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತದೊತ್ತಡ ಯಾಕೆ ಶುರುವಾಯ್ತು? ಹೆಚ್ಚಿನವರಿಗೆ ಈಗ ಅದೊಂದು ಸಾಮಾನ್ಯ ಆಗಿಬಿಟ್ಟಿತ್ತಲ್ಲ ಅಂತ.
3: ಅದೇ ಸಾಮಾನ್ಯ ಆಗಿಬಿಟ್ಟಿತ್ತಂತ ಹೇಳೋದಕ್ಕಿಂತ ಗರ್ಭಿಣಿ ಸ್ತ್ರೀಯರಲ್ಲ ಅದರ ಪ್ರಮಾಣ ಕಂಡುಹಿಡಿಯುವಿಕೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹೇಗಂದ್ರೆ ಈಗ ಮದುವೆ ಆಪು ವಯಸ್ಸೇ ಜಾಸ್ತಿ ಆಗಿದೆ. ಗರ್ಭಿಣಿಯರಲ್ಲ ಸ್ವಾಭಾವಿಕವಾಗಿ ಹೆಚ್ಚಾಗಿ ಸ್ಥೂಲಕಾಯತೆ ಇದೆ, ಅಂದ್ರೆ ಬೊಜ್ಜುತನ ಇದೆ. ವಯಸ್ಸಿಗೆ ಜಾಸ್ತಿ ಆಗ್ತಿದ್ದ ಹಂಗೆ ಸ್ಥೂಲಕಾಯತೆ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ಜೀವನ ಶೈಲಿನೂ ಹಾಗೆ ಇದೆ. ಆಹಾರ ನಮ್ದು ಏನು ಫುಡ್ ನಾವು ತಕೊಳ್ತೇವೆ ಅದು, ಮತ್ತೆ ನಿಯಮಿತ ಎಕ್ಸಸೈಸ್ ಇಲ್ಲ, ಇವೆಲ್ಲರ ಜೊತೆ ಜೊತೆಗೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲಿ ಕೆಲವೊಂದಷ್ಟು ಜನರಿಗೆ ರಕ್ತದೊತ್ತಡ BP ಬರ್ತದೆ. BP ಅಂತ ಹೇಳಿದ್ರೆ ರಕ್ತದೊತ್ತಡ ಸ್ವಾಭಾವಿಕವಾಗಿ ಇರ್ಬೇಕು. ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅನ್ನೋದು ಸರಿಯಾದ ಪದ. ಆದ್ರೆ ಜನಕ್ಕೆ ನಾವು ಅಧಿಕ ರಕ್ತದೊತ್ತಡ ಅಂದ್ರೆ ಅರ್ಥವೇ ಆಗ್ತಿಲ್ಲ, ಹಂಗಾಗಿ BP ಅಂತ ಹೇಳುವ.
2: ಎಸ್
3: ಸರಿ. ಈಗ BP ಹೆಂಗ್ ಅಂತಂದ್ರೆ ಸ್ವಾಭಾವಿಕವಾಗಿ ಗರ್ಭಿಣಿಯರಲ್ಲ BP ಒಂದ್ ಸ್ವಲ್ಪ ಕಡಿಮೆನೆ ಆಗ್ತದೆ 3 ತಿಂಗಳಲ್ಲಿ 3 ರಿಂದ 5 ತಿಂಗಳವರೆಗೆ. ಕೆಲವರಲ್ಲಿ ಏನಂತಂದ್ರೆ 5 ತಿಂಗಳಿಗೆ ಅದೇನ್ ಸ್ವಾಭಾವಿಕವಾಗಿ ಕಡಿಮೆ ಆಗ್ಬೇಕು ಅದು ಆಗುದಿಲ್ಲ. ಹಾಗೆ 6 ತಿಂಗಳ ನಂತರ 20 ವಾರಗಳ ನಂತರ ಸ್ವಾಭಾವಿಕವಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಆ ತರಹದ ಸಮಸ್ಯೆ ಇರುವವರಿಗೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಇದೆ ಅಂತ ಹೇಳುವಂತದ್ದು. ಇದು ಯಾಕೆ ಬತ್ತು? ಸಾಮಾನ್ಯವಾಗಿ ಮಗುವಿಗೆ ಮತ್ತೆ ತಾಯಿಗೆ ಏನು ಒಂದು ಕನೆಕ್ಷನ್ ಡೆವಲಪ್ ಆಗುತ್ತೆ, ಪ್ಲಸೆಂಟ ಅಂತ ಹೇಳ್ತೇವೆ ಈ ಕಸ ಅಂತಾರಲ್ಲ, ಆ ಕಸ ಡೆವಲಪ್ ಆಗುದು ಚೆನ್ನಾಗಿ ಡೆವಲಪ್ ಆಗದೆ ಮಗುವಿಗೂ ತಾಯಿಗೂ ಕನೆಕ್ಷನ್ ಚೆನ್ನಾಗಿ ಆಗದೆ ಇದ್ದಾಗ ತಾಯಿಯಲ್ಲಿ ಅಧಿಕ ರಕ್ತದೊತ್ತಡ ಬತ್ತು.
2: ಓ
3: ಹೌದು. ಹ್ಯಾಂಗ್ ಅಂತ ಹೇಳ್ರಿ, ಈಗ ನೀವು ಚಾ ಮಾಡ್ತಾ ಇರ್ತೀರಿ ಮನೇಲಿ, ಚಾ ಸೋಸಕ್ಕೆ ಒಂದ್ ಸೋಸರ್ಪ್ ನೀರತ್ತೆ.
2: ಹೌದು.
3: ಎಲ್ಲ ಯೂಶ್ವಲಿ ಹಬ್ಬದ ಗುಡಿ ಹೋದಲ್ಲಿ ತಗೋಬಾರ್ದು, ಕಡಿಮೆ ಸಿಕ್ಕತ್ತ. ಒಂದ್ ವರ್ಷ ಅಪತಿಗೆ ಅಥವಾ ಒಂದ್ 3 ತಿಂಗಳ ಅಪತಿಗೆ ಸೋಸರ್ಪ್ನಿ ಹಗುರ್ ಕಪ್ಪ ಶುರು ಆಯ್ತು. ಚಾ ಸೋಸಿ
2: ನಿಜ
3: ತಗಬಂದ್ ಹೊಸ್ತ್ರಲ್ಲ ಚಾ ಸೋಸರ್ಪ್ನಿಗೆ ಹುಯ್ದ ಕೂಳೆ ಗಳಗಳಗಳ ಇಳಿದು ಹತ್ತು
2: ಅಲ್ಲೇ.
3: ಒಂದ್ 4 ತಿಂಗಳ ಆದ್ಮೇಲೆ ಹೆಂಗ್ ಸೋಸುದ್ ನೀವು ಚಾ ಸೋಸರ್ಪ್ನಿ? ಇಲ್ಲ
2: ಕಡೆ ಪಾನಿ ಪಂಚದ ಸೋಸು
3: ಇಲ್ಲ ಇಲ್ಲ. ಚಾ ಹುಯ್ದ ಮೇಲೆ ಒಂದ್ ಚಮಚು ಸಣ್ಣ ಸೈಜ್ ಲೋಟ ತಗೊಂಡ್ ಒತ್ತದ.
2: ಹೌದು
3: ಅಲ್ಲೇ ಇದ್ದು ನೀರೆಲ್ಲ ಇಳಿದು ಅಲ್ಲಿ ಚಾ ಗಸಿ ಪೂರ್ಣ
2: ಅಂದ್ರೆ.
3: ಈ ತಾಯಿಗೆ ಮಗುವಿಗೆ ಏನ್ ಕನೆಕ್ಷನ್ ಆಗ್ಬೇಕಲ್ಲ ಅದನ್ನ ನಾವು ಸೋಸರ್ಪ್ನಿ ತರ ಅಂತ ಅನ್ಕೊಂಡ್ರೆ ಯಾವಾಗ ಆ ಕನೆಕ್ಷನ್ ಚೆನ್ನಾಗಿರುದಿಲ್ಲ ಆವಾಗ ತಾಯಿ ಮಗುವಿಗೆ ಉತ್ತಮ ರೀತಿಯಲ್ಲಿ ಕೊಡ್ಲಿಕ್ಕೆ ರಕ್ತದ ಅಂಶಗಳಿರ್ಬೋದು ಅಥವಾ ರಕ್ತದ ಪರಿಚಲನೆ ಇರ್ಬೋದು ಅದು ಕೊಡ್ಲಿಕ್ಕೆ ಪ್ರೆಷರ್ ತನ್ನ ಪ್ರೆಷರ್ ನ ಜಾಸ್ತಿ ಮಾಡ್ಕೊಳ್ಳುತ್ತೆ ತಾಯಿ. ಆವಾಗ ಅವಳ ಸಿಸ್ಟಮ್ ಅಲ್ಲಿ ಅದು ಅಧಿಕ ರಕ್ತದೊತ್ತಡ ಆಗಿ ನಮಗ್ ಕಾಣಿಸ್ತದೆ. ಅದರಲ್ಲೇ ಸಾಕಷ್ಟು ಮಗುವಿಗಾಗ್ಲಿ ತಾಯಿಗಾಗ್ಲಿ ಸಮಸ್ಯೆಗಳು ಇರ್ತದೆ. ಅಧಿಕ ರಕ್ತದ ಒತ್ತಡವನ್ನು ಬಹಳ ಬೇಗ ಅದು ಇದ್ದಾಗ ಬಂದ ತಕ್ಷಣ ಅದನ್ನ ಹುಡುಕುದು, ಮತ್ತೆ ಬರದೇ ಇದ್ದಂಗ ಅದನ್ನ ತಡೆಯೋದು, ಬಂದದ್ದು ಗೊತ್ತಾಗಿದೆ ಅಂತ ಆದ್ಮೇಲೆ ಅದಕ್ಕೆ ನಿಯಮಿತವಾದ ತಪಾಸಣೆ, ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡುವಂತದ್ದು, ಅದರಿಂದ ಮುಂದಾಗಬಹುದಾದಂತ ಸಮಸ್ಯೆಗಳನ್ನ ರೆಗ್ಯುಲರ್ ಆಗಿ ಹುಡುಕುವಂತಹದ್ದು ಮಾಡಿದಾಗ ಉತ್ತಮ ತಾಯಿ ಮತ್ತೆ ಮಗುವಿನ ಜನನ ಆಗ್ತದೆ.
2: ಸೊ BP ಕಾರಣ ಎಂತಂತ ಇವತ್ತು ಗೊತ್ತಾಯ್ತು ಮಾರ್ರೆ. ಅದು ಹೆಚ್ಚಾಗಿ ಕೆಲವರಿಗೆ BP ಇದು ಹೆಚ್ಚಾಗ ಇದು ಗರ್ಭಾವಸ್ಥೆಯಲ್ಲೇ ಅಥವಾ ಮೊದ್ಲು ಅವ್ರಿಗೆ ಇದ್ದದ್ದು ಕಡಿಕೆ ಜಾಸ್ತಿ?
3: ಈಗ ಶುಗರ್ ಅಲ್ಲಿ ಇದ್ದಂಗೆ ಈಗಲೂ ಇತ್ತು. ಈಗ ಒಂದ್ 38 ವರ್ಷದ ಹೆಂಗಸು ಗರ್ಭಿಣಿ ಆಯ್ತು ಅಂತ ಅನ್ಕೊಳ್ಳಿ, ಅವರಿಗೆ ಫಸ್ಟ್ 3 ತಿಂಗಳಲ್ಲಿ ಚೆಕಪ್ ಮಾಡೋತ್ತಿಗೆ ಬಿ ಪಿ 160, 100, 150 ಇತ್ತಂದ್ರೆ ಅವ್ರಿಗೆ ನಾವು ಕ್ರಾನಿಕ್ ಹೈಪರ್ ಟೆನ್ಷನ್ ಅಂತ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅವ್ರ ಗರ್ಭಿಣಿ ಆಗುವ ಮುಂಚೆನೆ ಅವ್ರದ್ ಬಿ ಪಿ ಅಷ್ಟೇ ಇದ್ದದ್ದ, ಗರ್ಭಿಣಿ ಯಾರ್ಕೊಳ್ ಟೆಸ್ಟ್ ಬಂದಿರ ಹಂಗಾಗಿ ಗೊತ್ತಾಯ್ತು ಅಷ್ಟೇ. ಹಂಗೆ ಅದು ಬೇರೆ ತರ, ಅದಕ್ಕೆ ಕಾರಣಗಳೇ ಬೇರೆ. ಅದು ಸ್ವಾಭಾವಿಕವಾಗಿ ವಯೋಸಹಜವಾಗಿ ಈಗ ಏನ್ ಬರ್ತಾ ಇದೆ ಅಲ್ಲ ಬಿ ಪಿ, ಸಣ್ಣ ವಯಸ್ಸದವರಿಗೂ ಬರ್ತಿತ್ತು, ಈಗ 30 ಮೇಲೆ ಯಾರಿಗೂ ಬರ್ಬೋದು ಬಿ ಪಿ, ಹಂಗಾಗ್ಬಿಟ್ಟಿದ್ದು ಈಗಿನ ಕಾಲಮಾನ ಆ ತರದ್ದು. ಈ ಗರ್ಭಿಣಿಯಲ್ಲಿ ಸಾಮಾನ್ಯವಾಗಿ 5 ತಿಂಗಳು ಅಂದ್ರೆ 20 ವಾರಗಳ ನಂತರ ಏನ ಅಧಿಕ ರಕ್ತದೊತ್ತಡ ಪ್ರಕರಣಗಳು ಬರ್ತವೆ, ಅವು ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಕಸದ ಸಮಸ್ಯೆ ಅಥವಾ ಮಗುವಿನ ತಾಯಿಯ ಏನು ಕನೆಕ್ಷನ್ ಇದೆ ಅದರಲ್ಲಿರೋ ಸಮಸ್ಯೆಗಳಿಂದ ತಾಯಿಯ ರಕ್ತದೊತ್ತಡ ಜಾಸ್ತಿ ಆಗಿ ಆಗುವಂತ ಸಮಸ್ಯೆಗಳೇ ಇದು
2: ಇದೆ ಅಂತ ಹೇಳ್ತೀರಿ ನೀವು. ಇದಕ್ಕೆ ಟ್ರೀಟ್ಮೆಂಟ್ ಎಂತ ಇದೆ ಡಾಕ್ಟ್ರೆ, ಚಿಕಿತ್ಸೆ ಅಂತೆಲ್ಲ ಇದೆ ಅಂತ?
3: ಚಿಕಿತ್ಸೆ ಅಂತ ಅಂತಂದ್ರೆ, ಒಂದು ತಾಯಿಯ ಬಿ ಪಿ ಜಾಸ್ತಿ ಆಗ್ತಿರೋದು ಮಗುವಿಗೆ ಒಳ್ಳೆ ರೀತಿಯಲ್ಲಿ
2: ಹೋಗ್ತಿದೆ ಅಂತ,
3: ಹೋಗ್ಬೇಕು ಅನ್ನೋ ಉದ್ದೇಶದಿಂದ
2: ಹೋಗ್ಬೇಕು ಅಂತ.
3: ನಾವು ತಾಯಿಗೆ ಬಿ ಪಿ ಅನ್ನು ಒಂದು ನಿಯಮಿತ ಹಂತದಲ್ಲಿ ಕಂಟ್ರೋಲ್ ಇಡ್ಲಿಕ್ಕೆ ಬಿ ಪಿ ಮಾತ್ರೆಗಳು, ಅದು ಪ್ರೆಗ್ನೆನ್ಸಿಲಿ ಕೊಡುವಂತಹದ್ದೇ ಕೆಲವೊಂದಿದೆ, ಅವುಗಳನ್ನು ಕೊಡ್ತೇವೆ. ಮತ್ತೆ ಮಗುವಿನ ಬೆಳವಣಿಗೆಗಳನ್ನ ಮಾನಿಟರಿಂಗ್ ಮಾಡ್ತೇವೆ, ಯಾಕಂದ್ರೆ ಸಮಸ್ಯೆ ಇರುವುದೇ ಪ್ಲಸೆಂಟದಲ್ಲಿ, ಮೂಲ ಸಮಸ್ಯೆಯ ಮೂಲ. ಸೊ ಹಾಗಾಗಿ ಮಗು ಸಣ್ಣದು ಹುಟ್ಟುದು, ಮಗುವಿನ ಸುತ್ತ ನೀರು ಕಡಿಮೆ ಆಗುದು, ಅವಧಿ ಪೂರ್ವವಾಗಿ ಮಗುಗೆ ಸಮಸ್ಯೆಗಳಾಗುದು, ಈ ತರದ ಸಂಭವನೀಯತೆಗಳು ಬಿ ಪಿ ಇರುವ ತಾಯಲ್ಲ ಜಾಸ್ತಿ. ಹಾಗಾಗಿ ಅವುಗಳನ್ನ ಫ್ರೀಕ್ವೆಂಟ್ ಆಗಿ ಮಾನಿಟರ್ ಮಾಡಿ, ನೀವು ಕೇಳಿರ್ಬೋದು ಮಗು ರಕ್ತ ಪರಿಚಲನೆ, ಫೀಟಲ್ ಡಾಪ್ಲರ್, ಡಾಪ್ಲರ್ ಮಾಡೋಕ್ ಮೂರ್ ದಿವಸಕ್ಕೆ ಕರಿತಿದ್ರ, ವಾರಕ್ಕೊಂದ್ಸತಿ ಕರಿತಿದ್ರ, ಹಿಂಗೆ ಅಲ್ವಾ? ಆ ತರದ ಸಮಸ್ಯೆಗಳಲ್ಲಿ ಈ ಅಧಿಕ ರಕ್ತದೊತ್ತಡ ಇರೋದು. ನಾವು ಹೇಗಂದ್ರೆ ತಾಯಿ ಮತ್ತೆ ಮಗು ಇಬ್ಬರ ಆರೋಗ್ಯವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಯಾವಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ಹೆರಿಗೆ ಮಾಡಿಸ್ಬೇಕು. ಸಾಮಾನ್ಯವಾಗಿ ತುಂಬಾ ಬೇಗನೂ ಆಗ್ಬೋದು, 32 ವಾರದಿಂದ 37 ವಾರದೊಳಗೆ ಸಾಮಾನ್ಯವಾಗಿ ಹೆರಿಗೆ ಆಗ್ತದೆ ಅಧಿಕ ರಕ್ತದೊತ್ತಡ ಇರುವವರಿಗೆ.
2: ಹೆರಿಗೆ ಅದು ಹೆಚ್ಚಾಗಿ ಸಿಸೇರಿಯನ್
3: ಹಾಗೇನಿಲ್ಲ,
2: ನಾರ್ಮಲ್.
3: ಅದೇ ಆವಾಗ್ಲೇ ಹೇಳ್ದಂಗೆ ಬರೀ ನಮ್ಮ ಬಿ ಪಿ ಇದೆ, ಇವರಿಗೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅಂದ ಮಾತ್ರಕ್ಕೆ ಎಲ್ಲದೂ ಸಿಸೇರಿಯನ್ ಆಗ್ಬೇಕು ಅಥವಾ ಎಲ್ಲ ನಾರ್ಮಲ್ ಆಗ್ಬೇಕು ಅನ್ನುವಂಥದ್ದಲ್ಲ. ಅದ್ರ ಜೊತೆ ಬೇರೆ, ಈಗ ಮಗು ಸುತ್ತ ನೀರೇ ಇಲ್ಲ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ನೀರಂತ, ಆ ಸಂಭವನೀಯತೆಗಳಲ್ಲಿ ಸಹಜ ಹೆರಿಗೆ ಬಹಳ ರಿಸ್ಕ್ ಇರ್ತದೆ. ಆ ತರದಲ್ಲಿ ಮಗುವಿನ ಜೀವ ಉಳಿಸುವ ದೃಷ್ಟಿಕೋನದಲ್ಲಿ ಸಿಸೇರಿಯನ್ ಬೇಕಾಗ್ತದೆ. ಅಥವಾ ತಾಯಿಗೆ ಬಿ ಪಿ ತುಂಬಾ ಜಾಸ್ತಿಯಾಗಿ ಫಿಟ್ಸ್ ಎಲ್ಲ ಬಂದು ಕೋಮಾ ಹೋಗ್ತಾರೆ, ಆವಾಗ ಸಿಸೇರಿಯನ್ ಮಾಡ್ಬೇಕಾಗತ್ತೆ. ಹಾಗೆ ಅದು ಆ ಘಟನೆ ಅಥವಾ ಆ ಹಂತದಲ್ಲಿ ಯಾವ ತರ ನಿರ್ಧಾರ ಆಗುತ್ತೋ ಆತರ
2: ಹೋಗುತ್ತೆ. ಹೌದು ಸರಿ. ಈಗ ಬಿ ಪಿ ಬಗ್ಗೆ ತಿಳ್ಕೊಂಡ್ವಿ, ಇದನ್ನ ತಡಿಬೇಕು ಅಂದ್ರೆ ಯಾವ ತರ ಎಕ್ಸಸೈಸ್ ಎಂತೆಲ್ಲ ಮಾಡ್ಕೊದ್, ಪಥ್ಯ ಗಿತ್ಯ ಅದೆಲ್ಲ ಎಂತ ಇಲ್ಲಿ ಅದಕ್ಕೆ ಹೆಂಗೆ?
3: ಅಲ್ಲ, ಕೆಲವೊಂದಷ್ಟು ಉಪಕ್ರಮಗಳಿದೆ ಅಂದ್ರೆ ಬಿ ಪಿ ಬರಬಹುದಾದಂತಹ ಮಹಿಳೆಯರಿಗೆ ನಾವು ಒಂದು ಕೆಲವೊಂದು ಟೆಸ್ಟ್ ಮಾಡಿ ಈ ಕಸದ ಬೆಳವಣಿಗೆ ಹಂತದಲ್ಲೇ ಅದು ಸರಿಯಾಗಿ ಬೆಳವಣಿಗೆ ಆಗದ್ರೆ ತಾಯಿಯಲ್ಲಿ ಬಿ ಪಿ ಬರುವ ಸಾಧ್ಯತೆ ಕಡಿಮೆ, ಮಗುವಿನ ಸಣ್ಣ ಆಕಾರ ಆಗುವಂತದ್ದು ಅಥವಾ ಐಯುಜಿಆರ್ ಆಗುವಂತ ಸಂಭವನೀಯತೆಗಳು ಕಡಿಮೆ ಆಗ್ತದೆ. ಅದು ವೈದ್ಯರಲ್ಲಿ ತಪಾಸಣೆಗೆ ಹೋಗಿ ಅವರು ಅದನ್ನ ಅಡ್ವೈಸ್ ಅನ್ನು ಸಾಮಾನ್ಯವಾಗಿ 3 ತಿಂಗಳಿಂದ 4.5 ತಿಂಗಳ ಒಳಗಡೆ ಕೊಡ್ತಾರೆ.
2: ಸೊ ಅದನ್ನ ಅವರು ಒಂಚೂರು ಫಾಲೋ ಮಾಡಕ್ ಅಡ್ವೈಸ್. ಈಗ ಬಿ ಪಿ ಬಗ್ಗೆ ಆಯ್ತು, ಇನ್ನೊಂದು ಸಮಸ್ಯೆ ಇತ್ತು ಮಾರ, ಹೆಚ್ಚಾಗಿ ಪ್ರೆಗ್ನೆಂಟ್ ವುಮೆನ್ ಗೆ ಇದು ಟೆಸ್ಟ್ ಮಾಡ್ತಾರೋ ಇದು ಕೂಡ ಮುಖ್ಯ. ಅದೆಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೆ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಗಳ ಪ್ರಕೃತಿಯ ಸ್ವರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ್ದೆಲ್ಲ ಸಮಸ್ಯೆಗಳು ಕಾಯಿಲೆಗಳು ಕಾಣಿಸ್ಕೊಂತ ಅದಕ್ಕೆ ಅಂತ ಮಾಡ್ಕೊಂಬುದ್ರ ಬಗ್ಗೆ ಮಾತಾಡ್ತಾ ಇತ್ತ, ಶುಗರ್ ಬಗ್ಗೆ ಮಾತಾಡ್ತು, ಬಿ ಪಿ ಬಗ್ಗೆ ಮಾತಾಡ್ತು, ಈಗ ಇನ್ನೊಂದು ಹೆಚ್ಚಾಗಿ ಪ್ರೆಗ್ನೆಂಟ್ ಆದವ್ರಿಗೆ ಇದು ಒಂದು ಟೆಸ್ಟ್ ಮಾಡ್ತ್ರ, ಹೆಚ್ಚಿನ ಸಲ ಈ ಪ್ರೆಗ್ನೆಂಟ್ ವಿಮೆನ್ ಗಳಿಗೆ ಇದೊಂದು ಕಾಯಿಲೆ ಇತ್ತಂತ ಗೊತ್ತಾತ್ ಈ ಗರ್ಭಾವಸ್ಥೆಯಲ್ಲೇ. ಅದ್ ಯಾವ್ದಕ್ಕೆ ಅಂದ್ರೆ ಥೈರಾಯ್ಡ್. ಇದ್ರ ಬಗ್ಗೆ ಡಾಕ್ಟರ್ ಒಂಚೂರು ಹೇಳಿ.
3: ಅದೇ ಥೈರಾಯ್ಡ್ ಅಂತಂದ್ರೆ, ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಕುತ್ತಿಗೆ ಭಾಗದಲ್ಲಿ ಇರ್ತದೆ. ಅದು ಸ್ರವಿಸುವಂತ ಹಾರ್ಮೋನಿನ ವ್ಯತ್ಯಾಸಗಳಲ್ಲಿ ನಾವು ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಉತ್ಪತ್ತಿ ಆಗ್ತಿದೆ ಅನ್ನುವಂಥದ್ದು ಹೇಳ್ತೇವೆ. ಗರ್ಭಿಣಿ ಸ್ತ್ರೀಯರಲ್ಲಿ ಅದರ ಮಹತ್ವ ಏನಂತಂದ್ರೆ, ಮಗುವಿನ ನರಮಂಡಲದ ಬೆಳವಣಿಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ತಾಯಿಯ ಥೈರಾಯ್ಡ್ ಹಾರ್ಮೋನಿನ ಅಂಶ ಉತ್ತಮ ರೀತಿಯಲ್ಲಿರುವಂತದ್ದು ಬಹಳ ಇಂಪಾರ್ಟೆಂಟ್. ಈ ಥೈರಾಯ್ಡ್ ಪರೀಕ್ಷೆ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ. ಸರ್ಕಾರಿ ವ್ಯವಸ್ಥೆಯಲ್ಲೂ ತಾಲೂಕು ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ MOU ಅಂತ ಮಾಡಿಕೊಂಡು ಪ್ರೈವೇಟ್ ಲ್ಯಾಬಿಗೆ ಸ್ಯಾಂಪಲ್ ಕಳಿಸಿ ರಿಪೋರ್ಟ್ ಅವೈಲೇಬಲ್ ಮಾಡ್ತಾರೆ. ಸೊ ಥೈರಾಯ್ಡಿನ ಒಂದು ಏನಂತಂದರೆ ಉತ್ಪತ್ತಿ ಜಾಸ್ತಿ ಆದರೂ ಒಳ್ಳೆಯದಲ್ಲ, ಕಡಿಮೆ ಆದರೂ ಒಳ್ಳೆಯದಲ್ಲ. ಕಡಿಮೆ ಆಗೋದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತ ಹೇಳ್ತೇವೆ. ಈ ಹೈಪೋಥೈರಾಯ್ಡ್ ಅನ್ನೋ ಪ್ರಕರಣಗಳು ಈಗಿನ ಕಾಲಮಾನದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಒಂದು ನಮ್ಮ ಏನು ನಾವು ಹಾಕ್ಕೊಂಡಿರುವಂಥ ಒಂದು ಕಟ್ಟುಪಾಡುಗಳು ಸ್ಟ್ರಿಕ್ಟ್ ಆಗಿರಬಹುದು. ಅಂದರೆ ನಾವು ಕೆಲವೊಂದು ಗರ್ಭಿಣಿಯರಲ್ಲೂ ಥೈರಾಯ್ಡ್ ಒಳ್ಳೆ ರೀತಿಯಲ್ಲಿ ಉತ್ಪತ್ತಿ ಆಗಲಿ ಅನ್ನುವ ದೃಷ್ಟಿಯಲ್ಲೇ ಇರ್ತೇವೆ. ಒಂದು ಚೂರು ವ್ಯತ್ಯಾಸ ಆದರೂ ಥೈರಾಯ್ಡ್ ಹಾರ್ಮೋನ್ ನೀವು ತಗೊಳ್ಳಿ ಅಂತ ಹೇಳುವಂಥ ಒಂದು ಆಲೋಚನೆ ಇದೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಹೌದು, ಮಗುವಿನ ಬೆಳವಣಿಗೆಗೆ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಅದು ಉತ್ತಮ. ಇನ್ನೊಂದು, ಸಮಾಜದಲ್ಲಿ ಥೈರಾಯ್ಡ್ ಸಮಸ್ಯೆ ಇರುವವರ ಸಂಖ್ಯೆ ಜಾಸ್ತಿ ಥರ ಕಾಣಿಸ್ತದೆ, ಆಯ್ತಾ. ಅದು ಏನಂತಂದರೆ ಗರ್ಭಿಣಿಯಲ್ಲಿ ಈಗ ಥೈರಾಯ್ಡಿನ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸಿದ ತಕ್ಷಣ ಅದು ಅವರಿಗೆ ಏನೋ ಮುಂಚಿಂದ ಇರುವಂಥದ್ದು ಅಥವಾ ಥೈರಾಯ್ಡಿನ ಏನೋ ಅನುವಂಶೀಯ ಕಾಯಿಲೆಯೋ ಆ ಥರ ಅಲ್ಲ. ಆ ಅನುವಂಶೀಯ ಕಾಯಿಲೆ ಹೌದಾ ಅಲ್ಲ ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳಿದೆ. ಅತಿ ಕಡಿಮೆ ವ್ಯತ್ಯಾಸಗಳೆಲ್ಲ ಇದ್ರೆ ನಾವು ಅವುಗಳನ್ನು ಮಾಡೋಕ್ಕೆ ಸಹ ಹೋಗುವುದಿಲ್ಲ. ಸೊ ಆ ಮಗುವಿನ ಬೆಳವಣಿಗೆಗೆ ಏನು ಬೇಕು, ಒಂದು ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಬೇಕಾದರೆ ಅವುಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಅತಿ ಹೆಚ್ಚು ವ್ಯತ್ಯಾಸಗಳ ಇದ್ರೆ ಥೈರಾಯ್ಡ್ ಉತ್ಪತ್ತಿಯಲ್ಲಿ ಒಬ್ಬ ಮಹಿಳೆ ಗರ್ಭಿಣಿ ಆಗೋದ್ರಲ್ಲೇ ಅವ್ರಿಗೆ ಸಮಸ್ಯೆ ಆಗ್ತದೆ, ಅಂದ್ರೆ ಸಂತಾನೋತ್ಪತ್ತಿಗೆ ತೊಂದರೆ ಇರ್ತದೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಥೈರಾಯ್ಡ್ ವ್ಯತ್ಯಾಸ ಇದ್ರೆ. ಅವುಗಳು ಗರ್ಭಾವಸ್ಥೆಗೆ ಬರುವ ಮೊದಲೇ ಗೊತ್ತಾಗಿರ್ತದೆ. ಏನಾದರೂ ಸಣ್ಣ ಪುಟ್ಟದ ವ್ಯತ್ಯಾಸಗಳಿದ್ರೆ ಗರ್ಭಿಣಿಯಲ್ಲಿ ಗೊತ್ತಾಗ್ತದೆ. ಇನ್ನೊಂದು, ಥೈರಾಯ್ಡ್ ಸಮಸ್ಯೆ ತುಂಬಾ ಜಾಸ್ತಿ ಇರುವಲ್ಲಿ ಪದೇ ಪದೇ ಗರ್ಭಪಾತ ಅಥವಾ 3 ತಿಂಗಳಲ್ಲಿ ಮಗುವಿನ ವ್ಯತ್ಯಾಸಗಳು ಅಥವಾ ಗರ್ಭಾವಸ್ಥೆಯಲ್ಲೇ ಥೈರಾಯ್ಡ್ ಸಮಸ್ಯೆ ಇದ್ರೆ ಮಗುವಿನ ಗ್ರೋತ್ ಸ್ವಲ್ಪ ಕಡಿಮೆ ಆಗೋದು ಅಥವಾ ಅವಧಿ ಪೂರ್ವ ಹೆರಿಗೆ, ಹೆರಿಗೆ ಆದ ನಂತರ ಮಗುವಿನಲ್ಲಿ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಕಾಣಿಸುವಂತಹದ್ದೆಲ್ಲ ಇರ್ತದೆ. ಒಟ್ಟಾರೆಯಾಗಿ ಥೈರಾಯ್ಡ್ ಪರೀಕ್ಷೆ ಮಾಡುವಂತಹದ್ದು ಗರ್ಭಿಣಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಸರ್ಕಾರಿ ಏನು ನಮ್ಮ ಗೈಡ್ಲೈನ್ಸ್ ಇದೆ ಅದರಲ್ಲಿ ಇನ್ನೂ ಕಂಪಲ್ಸರಿ ಅಂತ ಮಾಡಿಲ್ಲ. ಆದರೆ ಈಗಿನ ಕಾಲಮಾನಕ್ಕೆ, ಈಗಲಿನ ವ್ಯವಸ್ಥೆಗೆ ಪ್ರತಿಯೊಬ್ಬ ಮಹಿಳೆಯು ಥೈರಾಯ್ಡ್ ಪರೀಕ್ಷೆ ಒಮ್ಮೆ ಆದರೂ ಗರ್ಭಾವಸ್ಥೆಯಲ್ಲಿ ಮಾಡಿಕೊಳ್ಳೋದು ಉತ್ತಮ. ಅದು ಏನಾದರೂ ವ್ಯತ್ಯಾಸ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಅವರು ಅದಕ್ಕೆ ಏನು ಮಾಡಬೇಕು ಉಪಕ್ರಮಗಳು ಹೇಳ್ತಾರೆ. ಮತ್ತು ಕೆಲವೊಂದಕ್ಕೆ ನಾವು ವ್ಯತ್ಯಾಸಗಳಿಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಡೈರೆಕ್ಟ್ ಹಾಕೋದಿಲ್ಲ, ಅಂದರೆ 3 ತಿಂಗಳು ಬಿಟ್ಟು ಮತ್ತೆ ಮಾಡಿ ಕಾಂಬ ಹಿಂಗೆಲ್ಲ ಹೇಳೋದು ಇರುತ್ತೆ. ಸೊ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಸಮಾಧಾನ ಹುಡ್ಕೊಳ್ಬೇಕು.
2: ಈ ಥೈರಾಯ್ಡ್ ಕೂಡ ಹೆರಿಗೆ ಆದ್ಮೇಲೆ ಮತ್ತೆ ಕಂಟಿನ್ಯೂ ಆತ, ಕೆಲವರಿಗೆ ಆತ್ತಮ್ರ ಹೌದಾ?
3: ಅದೇ, ಸಾಮಾನ್ಯವಾಗಿ ಅತಿ ಹೆಚ್ಚಿನ ಹಾರ್ಮೋನ್ ಅಂಶ ಯಾರಿಗೆ ಬೇಕಾಗ್ತದೆ, ಈಗ ಕೆಲವರಿಗೆಲ್ಲ 125 MCG ಅಂದ್ರೆ ಮೈಕ್ರೋಗ್ರಾಮ್ಸ್, 100 micrograms ಡಬ್ಬಿ ಮಾತ್ರ ಅಂತ ಹೇಳುದು ನಾವು, ಗೊತ್ತಿತ್ತ? ಥೈರಾಯ್ಡ್ ಡಬ್ಬದಲ್ಲೇ ಪ್ಯಾಕೆಟ್ ಆಗುತ್ತಲ್ಲ, ಅದು ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಯಾರಿಗೆ ಬೇಕಾಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಮಾತ್ರ, ಅವರಿಗೆ ಡೆಲಿವರಿ ಆದ್ಮೇಲೂ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಬಹುದು. ಅದನ್ನ ಕಡಾಖಂಡಿತವಾಗಿ ಹೇಳಲಿಕ್ಕೂ ಆಗುವಂಥದ್ದಲ್ಲ. ಸಾಮಾನ್ಯವಾಗಿ ನಿಯಮಿತ ಮಟ್ಟದವರೆಗೆ ಯಾರೇ ಎಷ್ಟೇ ಥೈರಾಯ್ಡ್ ಮಾತ್ರೆಗಳು ತಗೊಳ್ತಾ ಇದ್ರು ನಾವು ಹೆರಿಗೆ ನಂತರ ಅದನ್ನು ಸ್ವಲ್ಪ ನಿಲ್ಲಿಸಿ ಒಂದು 6 ವಾರ ಇಲ್ಲ 2 ತಿಂಗಳ ನಂತರ ಪುನಃ ಥೈರಾಯ್ಡ್ ಪರೀಕ್ಷೆ ಮಾಡಿ ಅದರಲ್ಲಿ ವ್ಯತ್ಯಾಸಗಳಿದ್ರೆ ಸಾಮಾನ್ಯವಾಗಿ ಪುನಃ ನೀಡ್ತೇವೆ, ಇಲ್ಲ ಅಂದ್ರೆ ಎಲ್ಲ ಕೊಡೋಕೆ ಹೋಗ್ತಿಲ್ಲ.
2: ಆದ್ರೆ ಹೆರಿಗೆ ಆದ್ಮೇಲೆ ಒಂದ್ಸಲ ಟೆಸ್ಟ್ ಮಾಡ್ಕೊಂಡು,
3: ಹೌದು, ಮಾಡ್ಕೊಳ್ಳೋದು ಉತ್ತಮ. ಗರ್ಭಿಣಿಯಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದವರು ಹೆರಿಗೆ ನಂತರ ಅದನ್ನ ನಿಲ್ಲಿಸಿದ್ರು ನಿಯಮಿತವಾಗಿ ಒಂದು ತಪಾಸಣೆ ಮಾಡ್ಕೊಳ್ಳೋದು ಉತ್ತಮ. ಅದರಲ್ಲೂ ಗರ್ಭಿಣಿಯಲ್ಲಿ ಈಗ ಥೈರಾಯ್ಡ್ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇತ್ತು, ಹಾರ್ಮೋನ್ ಟೆಸ್ಟ್ಗಳ ಜೊತೆಗೆ ಕೆಲವೊಂದು ಅನುವಂಶೀಯವಾಗಿ ತೊಂದರೆಗಳಿಂದ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರುವುದಾ ಅಂತೆಲ್ಲ ಟೆಸ್ಟ್ ಮಾಡ್ತಾರೆ. ಅದರಲ್ಲೆಲ್ಲ ಅದು ಹೌದು ಅಂತ ಆದ್ರೆ ಅವ್ರು ನಿಯಮಿತ ತಪಾಸಣೆ ಮಾಡ್ಕೊಳ್ಬೇಕು.
2: ಓಕೆ, ಸೊ ಗರ್ಭಿಣಿ ಸ್ತ್ರೀಯರಲ್ಲಿ ಬರುವ ಮುಖ್ಯ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ. ಇನ್ನೂ ಒಂದು ಹಂಗಿಂದೆ ಇತ್ತ, ಇದನ್ನ ಮಾತಾಡಕ್ಕೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಡಾ ಗಣೇಶ್ ಭಟ್ ಅವರಿದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಇವತ್ತು ನಾವು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ದೈಹಿಕ ಆರೋಗ್ಯದ ಸಮಸ್ಯೆಗಳು ಬರ್ತದೆ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಆನಂತರ ಬಿಪಿ ಬಗ್ಗೆ ಮಾತಾಡಿದ್ವಿ, ಅನಂತರ ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಮುಂದಿನ ಕಾಯಿಲೆ ಯಾವುದಕ್ಕೆ ಅಂದ್ರೆ ಹೆಚ್ಚಾಗಿ ಕಾಡುವಂತದ್ದಿದು ರಕ್ತಹೀನತೆ. ಈ ರಕ್ತಹೀನತೆ ಎಂತ ಗರ್ಭಿಣಿ ಮಹಿಳೆಯರಲ್ಲೇ ಜಾಸ್ತಿ ಡಾಕ್ಟ್ರೆ?
3: ರಕ್ತಹೀನತೆ ಫಸ್ಟ್, ರಕ್ತಹೀನತೆ ಅಂದ್ರೆ ಎಂತ ಅಂತ ಹೇಳುವ ನಮ್ಮ ಕೇಳುಗರಿಗೆಲ್ಲ.
2: ಆಯ್ತು.
3: ರಕ್ತಹೀನತೆ ಅಂದ್ರೆ ರಕ್ತದಲ್ಲಿ ಏನು ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಅದನ್ನ ರಕ್ತಹೀನತೆ ಅಂತ ಹೇಳ್ತೇವೆ. ಹಿಮೋಗ್ಲೋಬಿನ್ ಯಾಕೆ ಬಹಳ ಪ್ರಾಮುಖ್ಯತೆ ಹೊಂದುತ್ತಂದ್ರೆ, ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಇರುವ ಆಕ್ಸಿಜನ್ ನ ಸಪ್ಲೈ ಮಾಡೋದೇ ಹಿಮೋಗ್ಲೋಬಿನ್ ಅಂಶ. ಅವುಗಳು ಯಾಕೆ, ನಿಮ್ ಪ್ರಶ್ನೆ ಏನಿದ್ದ, ಗರ್ಭಿಣಿಯರಲ್ಲೇ ಯಾಕೆ ರಕ್ತಹೀನತೆ? ಸುಮ್ಮನೆ ಯಾಕಂದ್ರೆ ಗರ್ಭಿಣಿಯರ್ ಬಂದ್ಮೇಲೆ ಗೊತ್ತಾಗ್ದವ್ರಿ. ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ಗರ್ಭಿಣಿಗೂ ಪ್ರತಿ ಸತಿ ಟೆಸ್ಟ್ ಬಂದಲ್ಲೂ HB ಮಾಡ ಹಿಮೋಗ್ಲೋಬಿನ್ ಮಾಡ್ತಾ ಇರತ್ ಚೆಕಪ್. ಆ ಗಳಿಕ್ ರಕ್ತ ಕಮ್ಮಿ ಇತ್ತಂದ್ ಗೊತ್ತಾತ್. ವಿನಃ ಗರ್ಭಿಣಿಯಲ್ಲಿ ಮಾತ್ರ ಇರೋದಂತಲ್ಲ, ಆ ಮಹಿಳೆಗೆ ಮುಂಚೆ ಅವರದ್ದ ಏನ ದೇಹದಲ್ಲಿಯೇ ರಕ್ತದ ಕೊರತೆಗಳಿದ್ದು ಅವ್ರು ಗರ್ಭಿಣಿ ಆದಾಗ ಕೆಲವೊಂದ್ಸತಿ ಅವರದ್ದು ರಕ್ತಹೀನತೆ ಕಣ್ಣಿಗೆ ಕಾಣಿಸ್ತದೆ. ಇನ್ನೊಂದು, ನೀವು ಹೇಳದಂಗೆ ಗರ್ಭಿಣಿಯಲ್ಲಿ 2 ಜೀವನ ಒಂದು ಜೀವ ಆಗಿರ್ತದೆ ಅಲ್ವಾ?
2: ಹೌದು.
3: ಒಂದು ತಾಯಿ ಇನ್ನೊಂದು ಹೊಟ್ಟೆಯಲ್ಲಿ ಬೆಳೀತಿರುವಂತಹ ಮಗು, ಬೆಳೀತಿರುವಂತಹ ಮಗುಗೂ ಕಬ್ಬಿಣಾಂಶದ ಅವಶ್ಯಕತೆ ಇರ್ತದೆ. ಅದ್ರ ದೇಹದಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ, ತಾಯಿಯಲ್ಲೂ ರಕ್ತದ ಉತ್ಪತ್ತಿ ಆಗುತ್ತೆ. ಯಾರಿಗೆ ಅವರ ಕೊಬ್ಬಿಣಾಂಶ ಅಥವಾ ವಿಟಮಿನ್ ಅಂಶ ದೇಹದಲ್ಲಿ ಕಡಿಮೆ ಇರ್ತದೆ ಅವರಿಗೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಾಣಿಸ್ತದೆ. ಯಾಕಂದ್ರೆ ಸ್ಟೋರೇಜ್ ಈಗ ಫ್ಯಾಕ್ಟ್ರಿ ಇರುತ್ತೆ ಅನ್ಕಣಿ, ರಾ ಮೆಟೀರಿಯಲ್ಸ್ ಕಡಿಮೆ ಇದ್ರೆ ಪ್ರಾಡಕ್ಟ್ಸ್ ಬತ್ತ ಹೊರಗೆ
2: ಇಲ್ಲ
3: ಹಂಗೆ ಅಲ್ಲೇ. ಈಗ ಗೋಣಿ ಚೀಲದ ಫ್ಯಾಕ್ಟ್ರಿಗೆ ಗೋಣಿ ದಾರ ಮಾಡೋಕ್ ಮೆಟೀರಿಯಲ್ ಬರಲ್ಲ ಅಂದ್ರೆ ಗೋಣಿ ಮಾಡೋಕತ್ತ
2: ಆತಿಲ್ಲ.
3: ಹಂಗೆ ಇದಕ್ಕೆ ಅವರ ಟ್ಯಾಂಕಿ, ಸ್ಟೋರೇಜ್ ಟ್ಯಾಂಕಿ ಫುಲ್ ಇರ್ಬೇಕು ರಕ್ತದ ಏನು ಉತ್ಪತ್ತಿಗೆ ಬೇಕಾಗುವಂತ ಐರನ್, ಮೈಕ್ರೋನ್ಯೂಟ್ರಿಯಂಟ್ಸ್, ವಿಟಮಿನ್ಸ್ ಇವುಗಳೆಲ್ಲ ಚೆನ್ನಾಗಿದ್ರೆ ಗರ್ಭಿಣಿ ಸಮಯದಲ್ಲಿ ಅದೇನು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇರುತ್ತೆ ಮಗುವಿಗೆ ಬೇಕಾದ್ದು ತಾಯಿಗೆ ಬೇಕಾದ್ದು ಇವುಗಳದ್ದೆಲ್ಲ ಉತ್ಪತ್ತಿ ಮಾಡೋ ಕ್ಷಮತೆ ಮಹಿಳೆ ಹೊಂದಿರ್ತಾಳೆ, ಹಾಗೆ ಅವ್ರಿಗೆ ರಕ್ತಹೀನತೆ ಬರುವುದಿಲ್ಲ. ಯಾರದ್ದು ನಮ್ದು ಟ್ಯಾಂಕಿ ಕಮ್ಮಿ ಇರುತ್ತೆ ಅಥವಾ ಖಾಲಿ ಇರುತ್ತೆ ಅವ್ರಿಗೆ ರಕ್ತಹೀನತೆ ಕೂಡ್ಲೆ ಕಾಣಿಸ್ತದೆ. ಇನ್ನೊಂದು, ಸ್ವಾಭಾವಿಕವಾಗಿ ಮಹಿಳೆಯಲ್ಲಿ ರಕ್ತದ ವಾಲ್ಯೂಮ್, ರಕ್ತದ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗಾಗಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಕಾಣಿಸ್ತದೆ. ಅದನ್ನ ಫಿಸಿಯಾಲಜಿಕಲ್ ಅಂತ ಹೇಳ್ತೇವೆ. ಯಾವುದೇ ಹಂತದಲ್ಲಾದ್ರೂ 11 ಗ್ರಾಮ್ ಅಂತ ನಾವು ಇಟ್ಕೊಂಡಿರ್ತೇವೆ, ಅದಕ್ಕಿಂತ ಎಲ್ಲ ಕಡಿಮೆ ಇದ್ರೆ ಅದು ರಕ್ತಹೀನತೆ ಅಂತಾನೆ ನಾವು ಅನ್ಕೊಳ್ಳೋಂಥದ್ದು. ಯಾಕೆ ಬರ್ತದೆ ಅನ್ನೋದಕ್ಕೆ ಇದೆಲ್ಲ ಮಾತಾಡಿ ಆಯ್ತು. ಬಹುಮುಖ್ಯ ಕಾರಣ ಅಂದ್ರೆ ಹೆಚ್ಚಿನವರು ಮಹಿಳೆ ಒಂದು ಉತ್ತಮ ಆರೋಗ್ಯದ ಸ್ಥಿತಿಯಲ್ಲಿ ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಈ ರಕ್ತಹೀನತೆ ಸಮಸ್ಯೆಗಳೆಲ್ಲ ಬರುವುದಿಲ್ಲ. ಸಾಮಾನ್ಯವಾಗಿ ಇದು ಶುರುವಾಗೋದು ಯಾವಾಗ, ಹದಿಹರೆಯದಲ್ಲಿ. ಈಗ ಎಲ್ಲ ಗವರ್ಮೆಂಟ್ ಇದೊಂದು ಪ್ರೋಗ್ರಾಮ್ ಇತ್ತು, ವಿಪ್ಸ್ ಅಂತ ಹೇಳಿ, ವೀಕ್ಲಿ ಐರನ್ ಅಂಡ್ ಫೋಲಿಕ್ ಆಸಿಡ್, ಕೇಳಿರ್ಯಾ? ನೀಲಿ ಮಾತ್ರೆ, ಗುಲಾಬಿ ಬಣ್ಣದ ಮಾತ್ರೆ ಅಂತ. ಅದರದ್ದೆಲ್ಲ ಉದ್ದೇಶ ಏನಂತಂದ್ರೆ, ಈ ಒಂದು ಹುಡುಗಿ ಕನ್ಯೆ ಆದಾಗ ಅವಳಿಗೆ ಪ್ರತಿ ತಿಂಗಳು ಒಂದು ರಕ್ತಸ್ರಾವ ಅಂತ ಇರ್ತದೆ. ಅದು ರಕ್ತಸ್ರಾವ ಅನ್ನೋದೊಂದು ಪುರುಷನಿಗೆ ಹೋಲಿಸ್ಕೊಂಡ್ರೆ ಆ ಮಹಿಳೆಗೆ ಜಾಸ್ತಿ ದೇಹದಲ್ಲಿರುವಂತಹ ಒಂದು ಏನು ನ್ಯೂಟ್ರಿಯಂಟ್ಸ್ ಇಂದ ಲಾಸ್, ಅದನ್ನು ಭರಿಸಲಿಕ್ಕೆ ಅವಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶದ್ದು ಮತ್ತೆ ವಿಟಮಿನ್ಸ್ ಇದು ಮೈಕ್ರೋನ್ಯೂಟ್ರಿಯಂಟ್ಸ್ ಇದು ಅವಶ್ಯಕತೆ ಇರ್ತದೆ. ಅವುಗಳನ್ನ ಸಾಮಾನ್ಯವಾಗಿ ಆಹಾರದಲ್ಲೇ ನಾವು ಪಡಿಬೇಕು. ಪಡೆಯಲು ಅಸಮರ್ಥರಾದಾಗ ನಾವು ಹೊರಗಡೆಯಿಂದ ಆದ್ರೂ ಅದನ್ನ ಬರೆಸ್ಕೊಳ್ಬೇಕು. ನಾವೇನ ಈಗ ಟ್ಯಾಂಕಿ ತುಂಬಿಸೋಕೆ ಹದಿಹರೆಯದಲ್ಲಿ ಶುರು ಮಾಡ್ರೆ ಅಟ್ ಲೀಸ್ಟ್ ಗರ್ಭಿಣಿ ಅಪತಿ ತುಂಬಿ ಟ್ಯಾಂಕಿಯಿಂದ ಅವರ ಗರ್ಭಾವಸ್ಥೆಗೆ ಪಾದಾರ್ಪಣೆ ಮಾಡಿದ್ರೆ ಗರ್ಭಿಣಿಯಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ. ಉತ್ತಮವಾಗಿ ಅವರು ಗರ್ಭಾವಸ್ಥೆಯಲ್ಲಿ ಪ್ರಯಾಣ ಮಾಡ್ತಾರೆ, ಉತ್ತಮ ಆರೋಗ್ಯವಂತ ಮಗುನ ಹೆರ್ತಾರೆ, ಉತ್ತಮವಾಗಿ ಪ್ರಸವ ಹಾಗೂ ಬಾಣಂತನ ಅನುಭವಿಸ್ತಾರೆ ಅನ್ನೋ ಉದ್ದೇಶ.
2: ಗೊತ್ತಾಯ್ತಲ್ಲ ಕೇಳುಗ್ರೆ. ಸೊ ರಕ್ತಹೀನತೆ ಈಗ ಗರ್ಭಾವಸ್ಥೆಯಲ್ಲ ಮೊದಲೇ ಇರುತ್ತ, ಬಟ್ ಟೆಸ್ಟ್ ಮಾಡೋದು ಅಷ್ಟೊತ್ತಿಗಲ್ಲ ಆಗ ಗೊತ್ತಾಗ್ತದೆ ಎಚ್ ಬಿ ಲೆವೆಲ್ ಲೋ ಇತ್ತಂಬ್ರು ಲೋ ಇತ್ತಂಬ್ರು ಅಂತ ಹೇಳ್ಕೊಂಡ. ಹಾಂಗಾಗಿ ಅದಕ್ಕೆ ಬೇಕಾದ ಆಹಾರ ಅವ್ರು ಹೇಳ್ರಲ್ಲ ಎಂತೆಲ್ಲ ಬೇಕು, ಐರನ್ ಬೇಕು, ಮೈಕ್ರೋನ್ಯೂಟ್ರಿಯಂಟ್ಸ್ ಬೇಕು, ವಿಟಮಿನ್ಸ್ ಬೇಕು ಅಲ್ಲ, ಇದೆಲ್ಲ ಇದ್ರೆ ಒಂದು ಒಳ್ಳೆ ಹಿಮೋಗ್ಲೋಬಿನ್ ಇರುವ ರಕ್ತ ನಮ್ಮ ದೇಹ ತುಂಬಾ ಸಂಚರಿಸ್ತಾ ಇರತ್ತ, ಅದಕ್ಕೆ ನಾವು ತಯಾರಾಯ್ಕ. ಅತ್ತ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಆಗೋದ್ರಿಂದ ಎಂತೆಲ್ಲ ಸಮಸ್ಯೆ ಆಗ್ತದೆ ಡಾಕ್ಟ್ರೆ?
3: ಸಾಮಾನ್ಯವಾಗಿ ಗರ್ಭಿಣಿ ಅಂತಲ್ಲ, ಯಾರಿಗೆ ರಕ್ತಹೀನತೆ ಆದ್ರೆ ಅವ್ರದ್ದ ಜೀವನ ಶೈಲಿಯೇ ಬದಲಾವಣೆ ಆಗ್ತು. ಅತೀವ ಸುಸ್ತು, ಯಾಂತ ಕೆಲಸ ಮಾಡೋಕು ಆತಿಲ್ಲ, ಯಾವ ಕೈ ಕಾಲು ಸೋಲುದು, ಮನಿಕಮ್ಮ ಅನ್ಸುತ್ತೆ, ಯಾವುದೇ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇರುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಕೋಶಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಹೋಗ್ತಿರುವುದಿಲ್ಲ ರಕ್ತಹೀನತೆ ಇದ್ದಾಗ. ಅತಿ ಜಾಸ್ತಿ ರಕ್ತಹೀನತೆ ಇದ್ರೆ ಕೈ ಕಾಲು ಬಾತುದು, ಕುತ್ತಿಗೆ ನರ ಎಲ್ಲ ಊದುದು, ಮುಖ ದಪ್ಪ ಹಾಪದು, ದೊಂಬಾಪದು, ಹಿಂಗಿದೆಲ್ಲ ಶುರುವಾಗ. ಇದು ಸಾಮಾನ್ಯ ಜನರಲ್ಲ, ಇನ್ ಗರ್ಭಿಣಿಯರಲ್ಲಿ ಇವುದೆಲ್ಲ ಪ್ರಮಾಣಗಳು ಜಾಸ್ತಿ. ಮೊದ್ಲೇ ಸುಸ್ತವ್ರ ಗರ್ಭಿಣಿ ಇದ್ದಲ್ಲ ಸುಸ್ತಂಡಿ ಇರ್ತಾರೆ, ಈಗ ಅದ್ರ ಜೊತೆ ರಕ್ತನು ಕಮ್ಮಿ ಆದ್ರೆ ಅತೀವ ಸುಸ್ತು, ಉಬ್ಬಸ, ಕೈಕಾಲು ಬಾತುದು, ಈ ತರದ್ದೆಲ್ಲ ಸಮಸ್ಯೆಗಳಿರ್ತದೆ. ತಾಯಿಗೂ ಈಗ ರಕ್ತಹೀನತೆ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಉಬ್ಬಸ ಆಗುವಂತದ್ದು ಅಥವಾ ಹಾರ್ಟಿಗೆ ಸಮಸ್ಯೆ ಆಗುವಂತದ್ದು ಆಗ್ಬೋದು. ಈಗಿನ ಕಾಲಮಾನದಲ್ಲಿ ಅಷ್ಟು ತುಂಬಾ ರಕ್ತಹೀನತೆಯಿಂದ ತಾಯಿಗೆ ಪ್ರಾಣಾಪಾಯ ಆಗುವಂತ ಪ್ರಕರಣಗಳು ಬಹಳ ಕಡಿಮೆ. ಯಾಕಂದ್ರೆ ಒಂದು ಕಡಿಮೆ ರಕ್ತ ಇರುವಾಗಲೇ ನಾವು ಅದನ್ನ ಪತ್ತೆ ಹಚ್ಚೋದಕ್ಕೆ ಬೇಕಾದ ಒಂದು ಏನು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ, ಮತ್ತೆ ತಾಯಿಯಂದರೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ಆಹಾರ ಮತ್ತು ನಾವು ಕೊಡುವಂತಹ ಮಾತ್ರೆಗಳನ್ನು ಸೇವಿಸ್ತಾ ಇದ್ದಾರೆ. ಆದರೆ ಈಗಿನ ಕಾಲಮಾನದಲ್ಲೂ ಒಂದೆರಡು ಅಲ್ಲಲ್ಲಿ ಅತೀ ಕಡಿಮೆ ರಕ್ತ ಇರುವಂತಹ ಮಹಿಳೆಯರು ಸಿಗ್ತಾರೆ. ಇದೀಗ ತಾಯಿ ಬಗ್ಗೆ ಆಯ್ತು. ಜೊತೆಗೆ ಮಗುವಿಗೆ ತಾಯಿಯಲ್ಲಿ ರಕ್ತಹೀನತೆ ಇದ್ರೆ ಮಗುವಿನ ಏನು ಬೆಳವಣಿಗೆ ಕುಂಠಿತ ಆಗ್ತದೆ. ಏನು ಸಣ್ಣ ಪ್ರಮಾಣದ ಸೈಜಿನ ಮಗು ಹುಟ್ಟುವಂಥದ್ದು, ಕಡಿಮೆ ತೂಕದ ಮಗು, ಮಗುವಿನ ಸುತ್ತ ನೀರು ಕಡಿಮೆ ಇರುವಂಥದ್ದು, ಅಥವಾ ಅವಧಿಪೂರ್ವ ಹೆರಿಗೆ, ಹೆರಿಗೆ ಸಮಯದಲ್ಲಿ ಕಷ್ಟ ಆಗುವಂತಹದ್ದು, ಸಹಜ ಹೆರಿಗೆ ಕಷ್ಟ ಆಗುವಂತಹದ್ದು, ಅಥವಾ ಹೆರಿಗೆ ಸಮಯದಲ್ಲಿ ಟ್ಯಾಂಕಿ ಅರ್ಧ ಟ್ಯಾಂಕಿ ಇರುತ್ತೆ ಅಂದ್ರೆ ರಕ್ತ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಒಂದು 500 ml ರಕ್ತ ಹೋಯ್ತು ಅಂತ ಅನ್ಕೊಳ್ಳಿ ಹೆರಿಗೆ ಆಪತಿ, ಆವಾಗ ಅವರಿಗೆ ಪ್ರಾಣಾಪಾಯ ಆಗುವಂತ ಸಮಸ್ಯೆಗಳು ಇವೆಲ್ಲ ಇರುತ್ತೆ. ರಕ್ತಹೀನತೆ ಅಂತಂದ್ರೆ ನಮ್ಗೆ ಅನ್ಸ್ಬೋದು ಈ ಡಾಕ್ಟರ್ ಅಂತ ಪ್ರತಿ ತಿಂಗಳು ಬಂದಾಗ ಒಂದೊಂದು ಹೆಚ್ ಬಿ ಮಾಡು ಕೇಳೋದಪ್ಪ, ಅದ್ರಾಗ ಹೋಗೋರ ಹತ್ತಿದ್ರು ಕೂಡ ಅಮ್ಮ ಎಂತ ಇಷ್ಟು ಕಮ್ಮಿ ಇತ್ತಲ್ಲ ಅಂತ ಹೇಳೋದು, ನಾ ಎಂತ ತಿಮ್ಮದ ಅಂದೇಳಿ ಈ ತರ ಎಲ್ಲ ಅನ್ಕೊಂತಿರ್ಬೋದು. ಬಟ್ ಗರ್ಭಿಣಿಯರಲ್ಲಿ ರಕ್ತಹೀನತೆ ಒಂದು ದೊಡ್ಡ ಸಮಸ್ಯೆ. ಅದು ಟಿಪ್ ಆಫ್ ಐಸ್ಬರ್ಗ್ ಅಂತಾರಲ್ಲ, ಒಂದು ದೊಡ್ಡ ಮಂಜುಗಡ್ಡೆ ನೀರು ಹಾಕ್ರೆ ಬರೀ ಮೇಲಿನ ಮಾತ್ರ ಕಾಣುತ್ತಲ್ಲ, ಅದಷ್ಟೇ ರಕ್ತಹೀನತೆ. ಅದರಿಂದ ಆಗುವಂತ ಸಮಸ್ಯೆಗಳೆಲ್ಲ ಅಡಿ ಇದೆ. ಮಗುವಿಗೂ ಸಮಸ್ಯೆ, ತಾಯಿಗೂ ಸಮಸ್ಯೆ, ಹೆರಿಗೆಗೂ ಸಮಸ್ಯೆ, ಬಾಣಂತನಕ್ಕೂ ಸಮಸ್ಯೆ. ರಕ್ತಹೀನತೆ ಇರುವವ್ರ ಬಾಣಂತನದಲ್ಲಿ ನಂಜಾಗೋ ಸಾಧ್ಯತೆಗಳು ಜಾಸ್ತಿ, ಗರ್ಭಕೋಶ ಚೆನ್ನಾಗಿ ಚಿರುಟುದಿಲ್ಲ, ಆಯ್ತಾ, ಅವರಿಗೆ ಗರ್ಭಾವಸ್ಥೆಯಿಂದ ಅವರಿಗೆ ರಿಕವರಿ ಆಗಿ ಸಹಜ ಸ್ಥಿತಿಗೆ ಬರುವಂತಹದ್ದು ನಿಧಾನಗತಿಯಲ್ಲಿ ಆಗ್ತದೆ. ಈಗಿದೆಲ್ಲ
2: ಇಷ್ಟೆಲ್ಲ ಇತ್ತು ಮಾರ್ರೆ, ಈಗ ಅದಕ್ಕೆ ಮದ್ಯಂತ ಎಂತ ಮಾಡ್ಕ?
3: ನೀವು ಕ್ವಶನ್ಗೆ ಒಂದು ಸುಲಭ ಮಾಡ್ಕೊಬಿಟ್ರಿ ಅಲ್ಲ, ಇಲ್ಲಿ ಹಾಪ್ ಕಿತ್ತೇನು ಇರ್ಲಿ. ಈಗ ನಾವು ಸಾಮಾನ್ಯವಾಗಿ ಏನೂ ಸಮಸ್ಯೆ ಇಲ್ದಿರೋರಿಗೆ, ರಕ್ತದ ಪ್ರಮಾಣ ಸಹಜ ಸ್ಥಿತಿಯ ಇರುವವರಿಗೆ ಸಹ ಪ್ರೊಫೈಲಾಕ್ಟಿಕ್ ಐರನ್ ಅಂತ ಹೇಳ್ತೇವೆ. ಪ್ರೊಫೈಲಾಕ್ಟಿಕ್ ಅಂದ್ರೆ ಜಾಗ್ರತೆಯಾಗಿ ಐರನ್ ಕೊಡುವಂತದ್ದು. ರಕ್ತ ಈಗ 12 gram ಇರ್ಲಿ, ಅವರಿಗೆ ನಾವು ಗರ್ಭಾವಸ್ಥೆಯಲ್ಲಿ 3 ತಿಂಗಳಿಂದ ಹೆರಿಗೆವರೆಗೆ, ಹೆರಿಗೆ ನಂತರ 3 ತಿಂಗಳು ಪುನಃ ನಾವು ರಕ್ತದ ಮಾತ್ರೆಗಳನ್ನು ಪ್ರತಿದಿನ ಒಂದೊಂದಾಗಿ ಕೊಡ್ತೇವೆ. ಸ್ವಲ್ಪ ಪ್ರಮಾಣದ ರಕ್ತಹೀನತೆ ಇದ್ರೆ ಅಥವಾ ರಕ್ತದಲ್ಲಿ ಐರನ್ನಿನ ಕೊರತೆ ಇದ್ರೆ ಅವರಿಗೆ ದಿನಕ್ಕೆ 2 ಬಾರಿ ಆ ತರದ ಮಾತ್ರೆಗಳನ್ನು ಕೊಡುವುದು, ಅಥವಾ ತುಂಬಾ ರಕ್ತದ ಪ್ರಮಾಣ ಕಡಿಮೆ ಇದ್ರೆ ಅಥವಾ ರಕ್ತಹೀನತೆ ಇದ್ರೆ ಅವರಿಗೆ ನಾವು ರಕ್ತ ಈ ಮಾತ್ರೆಗಳನ್ನ ಜಾಸ್ತಿ ಕೊಡಬಹುದು, ಅಥವಾ ಕೆಲವರಿಗೆ ಆ ಮಾತ್ರೆ ತಕೊಂಡ್ರೆ ಹೀಟ್ ಆಪ್ದು, ವಾಂತಿ ಬಾಪ್ದು, ಮೋಷನ್ ಕಷ್ಟ ಆಪ್ದು, ಮೋಷನ್ ಅಲ್ಲಿ ರಕ್ತ ಹಬ್ದು, ಹಿಂಗೆಲ್ಲ ಇರುತ್ತೆ. ಅಂತವರಿಗೆ ರಕ್ತದಲ್ಲೇ ಅದನ್ನೇ ಏನು ಇಂಜೆಕ್ಷನ್ ರೂಪದಲ್ಲಿ ಸಹ ಕೊಡಬಹುದು ಐರನ್ ಅನ್ನ. ಇನ್ನು ಕೆಲವು ಪ್ರಕರಣಗಳು ತುಂಬ ಕಡಿಮೆ ಇರುತ್ತೆ, 5 ಗ್ರಾಮ್ 4 ಗ್ರಾಮ್ ಎಲ್ಲ ಹಿಮೋಗ್ಲೋಬಿನ್ ಇದ್ದು ಉಬ್ಸ ಶುರು ಆಗಿರುತ್ತೆ, ಹಾರ್ಟಿನ ಸಮಸ್ಯೆ ಕಾಣಿಸಿರುತ್ತಾ ಎಲ್ಲ, ಅಂಥವ್ರಿಗೆ ರಕ್ತನೇ ಕೊಡಬೇಕಾಗುತ್ತೆ.
2: ಓ, ಗರ್ಭಿಣಿಯರಿಗೆ?
3: ಹಾ, ಗರ್ಭಿಣಿಯರಲ್ಲೂ ರಕ್ತದ ಅವಶ್ಯಕತೆ ಅತಿಯಾಗಿ ಇದ್ರೆ ಕೊಡುವಂತಹ ಪರಿಪಾಠಗಳು ಉಂಟು.
2: ಇದನ್ನ ಕೇಂಬತ್ತಿಗೆಲ್ಲ ಹಿಂಗು ಅಲ್ಲ ಇತ್ತ ಮಾರ್ರೆ ಅಂಬಾಗ ಆತ್ತ ಆಕ್ಚುಲಿ. ಆದ್ರೆ ಇದು 20 ದಿನ ಡಾಕ್ಟರ್ ಹೇಳ್ತಿ 20. ಅದಕ್ಕೆ ಎಂತ ಮಾಡ್ಕೊಂಡ್ರೆ ಉಂಬುದ್ ತಿಂಬುದನ್ನ ಸರಿ ಮಾಡ್ಕಲ್ದ ಡಾಕ್ಟರ್ ಹೇಳಿ, ಇಂಪಾರ್ಟೆಂಟ್ ಅದೇ ಅಲ್ಲ.
3: ಆರೋಗ್ಯಕರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ನಾವು ಫಾಲೋ ಮಾಡ್ಕ. ಉಂಬುದ್ ತಿಂಬ ಸರಿ ಮಾಡ್ಕೊಂಡ್ ಹೆಡ್ಗಿ ಗಟ್ಲಿ ಅನ್ನ ತಿಂತ ಇದ್ರೆ ಹಬ್ಬದಲ್ಲ.
2: ಬ್ಯಾಲೆನ್ಸ್, ಸಮತೋಲಿತ ಆಹಾರ,
3: ಸಮತೋಲಿತ ಆಹಾರ, ಕಾಳು ತರಕಾರಿ ಸೊಪ್ಪು,
2: ಐರನ್ ಕಂಟೆಂಟ್, ಐರನ್ ಕಂಟೆಂಟ್ ನುಗ್ಗಿ ಸೊಪ್ಪು.
3: ಹೌದು, ನಮ್ಮಷ್ಟು ಹೆಡ್ರ ಅಲ್ಲ ಕಳ್ಸತಿ ಹೇಳ್ದಂಗೆ, ಅವರೆಲ್ಲ ಜಾಣ್ರೆ
2: ಅಲ್ಲ. ಬಸರಿಗೆ ಇದೆಲ್ಲ ತಿನ್ನಿ ಅಂತ ಹೇಳಿ ಕೊಡ್ತಾರೆ, ಮತ್ತೆ ಉರ್ಗ ಚಟ್ನಿ ಇವೆಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುವಂತದ್ದು. ಅಂತ ಫುಡ್ಗಳು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ದ ಫುಡ್ ಇತ್ತಲ್ಲ, ನಿಜವಾಗ್ಲೂ ಅದು ಫಾಲೋ ಮಾಡಿದ್ರೆ ನಾವು ಇಂಡೈರೆಕ್ಟ್ಲಿ ಮೊದ್ದಿಲ್ಲದೆ ಇಂಥದಕ್ಕೆಲ್ಲ ನಾವು ಒಂದು ತಯಾರಾದಂಗೆ ಅಲ್ಲ ಡಾಕ್ಟರ್. ಸೊ ಇವತ್ತಿನ ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಹಿಮೋಗ್ಲೋಬಿನ್ ಅಲ್ಲ ರಕ್ತಹೀನತೆ ಬಗ್ಗೆ ಮಾತಾಡಿದ್ವಿ, ಬಿಪಿ ಬಗ್ಗೆ ಮಾತಾಡಿದ್ವಿ, ಶುಗರ್ ಬಗ್ಗೆ ಮಾತಾಡಿದ್ವಿ, ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಸಮಸ್ಯೆಗಳು ಯಾರಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ, ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡು ಬರುವ ಈ ಕಾಯಿಲೆಗಳ ಬಗ್ಗೆ ಮಾತಾಡಿದ್ವಿ, ಅದಕ್ಕೆ ಎಂತ ಮಾಡ್ಕಂತಳಿಯೂ ಮಾತಾಡಿ ಆಯ್ತು. ಮುಂದಿನ ಸರಣಿಯಲ್ಲಿ ಮುಂದಿನ ವಿಷಯ ಇರುತ್ತೆ, ಎಲ್ಲೂ ಹೈಬೇಡಿ. ಇಷ್ಟೊ ತನಕ ನಮ್ಮ ಡಾಕ್ಟರ್ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಟ್ರ, ಈ ಶುಗರ್ ಹ್ಯಾಂಗ್ ಬತ್ ಎಂತದ್ರಿಂದ ಎಂತ ಮಾಡ್ಕ, ಬಿಪಿಗೆ ಎಂತ ಮಾಡ್ಕ, ಥೈರಾಯ್ಡ್ಗೆ ಎಂತ ಮಾಡ್ಕ, ಈವನ್ ರಕ್ತಹೀನತೆಗೆ ಎಂತ ಮಾಡ್ಕ, ಅದರಿಂದ ಅಪ್ಪ ಸಮಸ್ಯೆಗಳು ಎಂತ ಅಂತೇಳಿ ಅದ್ರ ಬಗ್ಗೆ ಹೇಳ್ರೆ ನಾವು ಸ್ವಲ್ಪ ಜಾಗೃತರಾಗಿ ಇಪ್ಪುದು ತುಂಬಾ ಒಳ್ಳೇದು, ಅದು ನಮ್ಮ ಆಹಾರದ ವಿಷಯದಲ್ಲಿ. ಡಾಕ್ಟರ್ ನಿಮ್ಗೆ ಧನ್ಯವಾದಗಳು, ಅತ್ಯುತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ.
3: ಥ್ಯಾಂಕ್ ಯು.
2: ಮತ್ತೊಂದು ಸರಣಿ ಕಾರ್ಯಕ್ರಮ ನಾಳೆಗಿರುತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ನಮ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಆರೋಗ್ಯವೇ ಭಾಗ್ಯದಲ್ಲಿ ನಾನು ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ಟ ಅವರಿದ್ದಾರೆ. ಅದರಲ್ಲೂ ಎಂತ ಕೇಂದ್ರೆ ನಾವು ಈ ಆರೋಗ್ಯವೇ ಭಾಗ್ಯದಲ್ಲಿ ಸರಣಿ ಕಾರ್ಯಕ್ರಮ ಮಾಡ್ತಾ ಇತ್ತು, ಅದರಲ್ಲಿ ಹದಿಹರೆಯದಲ್ಲಿ ಯಾವ ಸಮಸ್ಯೆ ಬರುತ್ತೆ, ಮೆನ್ಸ್ಟ್ರುವೇಷನ್ ಅಂದ್ರೆ ಎಂತ, ಮೆನ್ಸ್ಟ್ರುವೇಷನ್ ನಲ್ಲಿ ನೀವು ಯಾವ ತರದೆಲ್ಲ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ಕ, ಗರ್ಭಿಣಿಯರು ಅವರ ಗರ್ಭದ ಲಕ್ಷಣಗಳು ಎಂತ ಇರುತ್ತೆ, 3 ತಿಂಗಳು 6 ತಿಂಗಳು 9 ತಿಂಗಳು ಯಾವ ತರ ಲಕ್ಷಣಗಳು, ಯಾವ್ದು ಬೇಕು ಯಾವ್ದು ಬೇಡ, ಆಹಾರ ಏನು, ಇದೆಲ್ಲದ್ರ ಬಗ್ಗೆ ಈ ಸರಣಿ ಕಾರ್ಯಕ್ರಮದಲ್ಲಿ ಮಾತಾಡಿ ಆಯ್ತು. ನಾವು ಇವತ್ ನಾವ್ ಎಂತ ಮಾತಾಡ್ತಿತ್ತಂದ್ರೆ ಗರ್ಭಿಣಿಯರಲ್ಲಿ, ಅದು ಡಾಕ್ಟರ್, ಡಾಕ್ಟರ್ ಫಸ್ಟ್ ನ ಸ್ವಾಗತ ಹೇಳಕ, ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
2: ಈಗಿನ ದಿನಗಳಲ್ಲಿ ಹೆಚ್ಚಿನ ಗರ್ಭಿಣಿಯರಲ್ಲಿ ಇದೊಂದು ಸಮಸ್ಯೆ ಕಾಣ್ತೆ ಅಂತ ಕೇಂದ್ರೆ, ಒಂದೇ ಶುಗರ್ ಮಧುಮೇಹ ಅಂತ ಹೇಳಿ, ಇನ್ನೊಂದು ಹೈ BP ಎಂಬರು ಮಾರ್ರೆ ಅಂತೇಳಿ ಹೇಳಿ, ಮತ್ತೊಂದು ಥೈರಾಯ್ಡ್ ಎಂಬರು ಮಾರ್ರೆ. ಅದಕ್ಕೆಲ್ಲ ಆ ಗರ್ಭಾವಸ್ಥೆಯಲ್ಲೇ ಅವರು ಎಷ್ಟಪ್ಪ ಮಾತ್ರೆ ತಿಂತರು ಡಾಕ್ಟರ್, ಅದನ್ನೆಲ್ಲ ಕಂಡ್ರೆ ತಲೆ ಬಿಸಿ ಆತ್ ಅಲ್ದ?
3: ತಲೆ ಬಿಸಿ ಅಂತ ಹೇಳೋದಕ್ಕಿಂತ ಕೆಲವರಲ್ಲ ಅದು ಗುರುತಿಸಲ್ಪಡುತ್ತೆ, ಅದು ಖುಷಿ ಪಡಬೇಕು
2: ಆ ಹಂತದಲ್ಲಿ ಅದು ಗುರುತಿಸಲ್ಪಡುತ್ತೆ.
3: ಕೆಲವು ಸತಿ ಗುರುತಿಸದೆ 8 ತಿಂಗಳಿಗೆ 9 ತಿಂಗಳಿಗೆ ಮಗುಗೆ ಸಮಸ್ಯೆ ಆದಾಗ, ತಾಯಿಗೆ ಸಮಸ್ಯೆ ಆದಾಗ ಗೊತ್ತಾಗೋದು ಅಷ್ಟು ಒಳ್ಳೇದಲ್ಲ. ಅದಕ್ಕಿಂತ ಬೇಗ ಗುರುತಿಸಲ್ಪಟ್ಟು ಅದಕ್ಕೆ ಮಾತ್ರೆ ಔಷಧಿಗಳು ತಗೊಳ್ಳೋದು ಒಳ್ಳೇದಲ್ವಾ?
2: ಹೌದು ಹೌದು, ಕರೆಕ್ಟ್ ಕರೆಕ್ಟ್.
3: ಈಗ ನೀವು ಹೇಳ್ದಂಗೆ ಈಗಿನ ಕಾಲಮಾನದಲ್ಲ ಗಣನೀಯವಾಗಿ ಗರ್ಭಿಣಿಯಲ್ಲ ಮಧುಮೇಹ, ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ ಗರ್ಭಿಣಿಯರಲ್ಲಿ ಮಧುಮೇಹ ಅಂತ, ಆ ಪ್ರಕರಣಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಒಂದು ಏನಂದ್ರೆ ಭಾರತೀಯರು ಜೆನೆಟಿಕ್ಸ್ ಹೇಗಿದೆ ಅಂತಂದ್ರೆ, ನಾವು ಉಪವಾಸವನ್ನ ತಡ್ಕೊಳ್ಳಿಕ್ಕೆ ಕ್ಷಮತೆ ಹೊಂದಿದವರಂತೆ.
2: ಹೌದಾ?
3: ನಮ್ಮ ದೇಹ ಸ್ಥಿತಿ ಅಂಡರ್ ನ್ಯೂಟ್ರಿಷನ್ ಅಂದ್ರೆ ಕಡಿಮೆ ಪೌಷ್ಟಿಕಾಂಶತೆಗಳನ್ನು ನಿವಾರಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತ ದೇಹ. ಈಗಿನ ಕಾಲಮಾನದಲ್ಲಿ ಹೇಗಾಗಿದೆ ಅಂದ್ರೆ ನಮ್ದು ಯಥೇಚ್ಛ ಸಮೃದ್ಧಿ, ಸ್ಥೂಲಕಾಯತೆ, ಮೂರತ್ತು ಊಟ ಹೀಗೆಲ್ಲ ಆದಾಗ ನಮ್ಮ ಸಮಾಜದಲ್ಲೇ ಬದಲಾವಣೆ ಆಗಿದೆ. ಹೊರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತೀಯರು ಇನ್ಹರೆಂಟ್ಲಿ ರಿಸ್ಕಿ ಅಂತ, ಅಂದ್ರೆ ಸ್ವಾಭಾವಿಕವಾಗಿ ಭಾರತೀಯ ಗರ್ಭಿಣಿಯರಲ್ಲಿ ಮಧುಮೇಹ ಬರುವ ಪ್ರಕರಣಗಳು ಜಾಸ್ತಿ ಅಂತ ಬಹಳ ವಿಶ್ವದಾದ್ಯಂತ ಸ್ಟಡಿಗಳೇ ಹೇಳ್ತಾ ಇದೆ. WHO ಸಹ ಹೇಳ್ತದೆ ಭಾರತೀಯ ಗರ್ಭಿಣಿ ಮಹಿಳೆಯರು ಹೈ ರಿಸ್ಕ್ ಫಾರ್ ಡಯಾಬಿಟಿಸ್ ಅಂತ, ಅಂದ್ರೆ ಮಧುಮೇಹ ಗರ್ಭಿಣಿಯಲ್ಲಿ ಬರಲಿಕ್ಕೆ ಭಾರತೀಯರು ಹೈ ರಿಸ್ಕ್, ಅದು ಏಷ್ಯನ್ ಪಾಪ್ಯುಲೇಷನ್ ಅಲ್ಲೂ ಭಾರತೀಯರು ಹೈ ರಿಸ್ಕ್ ಅಂತ ಹೇಳ್ತಾರೆ.
2: ಅದು ಯಾಕೆ? ಈಗ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದೆ, ಶುಗರ್ ಇಲ್ಲ ಗಿಗರ್ ಇಲ್ಲ ಎಲ್ಲ ಸರಿ ಇರ್ತಾರ, ಗರ್ಭಿಣಿ ಆದ್ಮೇಲೆ ಹೆಚ್ಚಾಗಿ ಶುಗರ್ ಟೆಸ್ಟ್ ಮಾಡ್ತಾರ ಎಂಟಿ ಸ್ಟಮಕ್ ಅಲ್ಲಿ, ಕೆಲವು ಸಲ ಹಾಂಗೆ ರ್ಯಾಂಡಮ್ ಟೆಸ್ಟ್ ಕೂಡ ಎಲ್ಲ ಆತ. ಈ ಸಂದರ್ಭದಲ್ಲಿ ಎಂತಕ್ಕದು ಶುಗರ್ ಲೆವೆಲ್ ಅಷ್ಟು ಹೈ ಹೊತ್ತ, ಅಥವಾ ಮೊದ್ಲೇ ಇದ್ದದ್ದು ಗೊತ್ತಿಪ್ಪದಿಲ್ಲ, ಅಥವಾ ಗರ್ಭಿಣಿ ಆದಾಗ್ಲೇ ಅದು ಶುರು ಆಗ್ತದ, ಹೆಂಗದ?
3: ಅಲ್ಲ, ಅದು ಎರಡ್ ಮೂರ್ ತರದಲ್ಲಿ ಇರುತ್ತೆ. ಮಧುಮೇಹ ಅಂತಂದ್ರೆ ಈಗ ಎಲ್ಲ ಸ್ವಲ್ಪ ವಯಸ್ಸು ಜಾಸ್ತಿ ಆದ್ಮೇಲಿನ ಮದುವೆಗಳು ಎಲ್ಲ ಆಗ್ತಿರೋದ್ರಿಂದ ಮೊದಲೇ ಇರುವಂತಹ ಏನು ಮಧುಮೇಹನು ಗರ್ಭಿಣಿಯಲ್ಲಿ ಮೊದಲ ಬಾರಿಗೆ ಗಮನಕ್ಕೆ ಬರಬಹುದು. ಅಂದ್ರೆ ಮೂರ್ ತಿಂಗಳಲ್ಲಿ ಟೆಸ್ಟ್ ಮಾಡಿದಾಗ್ಲೇ 200 ಚಿಲ್ಲರೆ ಶುಗರ್, 300 ಚಿಲ್ಲರೆ ಶುಗರ್ ಈ ತರ ಎಲ್ಲ ಇದ್ರೆ ಅದು ಗರ್ಭಿಣಿಗಿಂತ ಮುಂಚೆನೆ ಮಧುಮೇಹ ಇದ್ದಿತ್ತು, ಅದು ಗಮನಕ್ಕೆ ಬರದಿಲ್ದೆ ಇರಬಹುದು, ಈಗ ಅದು ಗಮನಕ್ಕೆ ಬರ್ತಿರ್ಬಹುದು. ಇನ್ನೊಂದರ ಏನಂದ್ರೆ ಗರ್ಭಿಣಿಯಲ್ಲೇ ಬರುವಂತಹ ಮಧುಮೇಹ, ಅದನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೇವೆ. ಅದನ್ನ ನಾವು ಹೇಗೆ ಅಂದ್ರೆ, ಒಂದು ಗರ್ಭಿಣಿಗೆ ಎಷ್ಟೇ ಗ್ಲೂಕೋಸ್ ಲೋಡ್ ಕೊಟ್ರು, ಅಂದ್ರೆ ಸಾಕಷ್ಟು ಪ್ರಮಾಣದ ಏನು ಸಕ್ಕರೆ ಅಂಶ ಸಿಹಿ ಅಂಶ ಸ್ವೀಕರಿಸಿದ್ರು, ಅವರ ದೇಹ ಕೆಪಾಸಿಟಿ ಇಡಬೇಕು ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣನ ನಿಯಮಿತ ಲೆವೆಲ್ ಅಲ್ಲೇ ಇಟ್ಕೊಳ್ಳುವಂತಹ ಕೆಪಾಸಿಟಿ. ಅರ್ಥ ಆಯ್ತಾ? ಆ ಕೆಪಾಸಿಟಿಯ ಅಂಶ ಕಡಿಮೆ ಆದಾಗ ನಾವು ಅದನ್ನ ಹೇಗ್ ಗುರುತಿಸ್ತೇವೆ ಅಂತಂದ್ರೆ, ಗ್ಲೂಕೋಸ್ ಹುಡಿನ ಒಂದಷ್ಟು ಪ್ರಮಾಣದಲ್ಲಿ 75 ಗ್ರಾಂ ಗ್ಲೂಕೋಸ್ ಅನ್ನ 1/4 ಲೀಟರ್ ನೀರಿಗೂ 350 ml ಲೀಟ್ರಿಗೂ ನೀರು ಕರಡಿ ಕುಡಿಸಿ 2 ಗಂಟೆ ಆದ್ಮೇಲೆ ಶುಗರ್ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣ ಅಂದ್ರೆ 140 mg/dL ಅದಕ್ಕಿಂತ ಅಥವಾ ಅದರಷ್ಟು 140ಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಇದ್ರೆ ಅವರಿಗೆ ಗರ್ಭಿಣಿಯಲ್ಲಿ ಮಧುಮೇಹ ಇದೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಗರ್ಭಿಣಿಯರು ಸ್ವಾಭಾವಿಕವಾಗಿ ಎಷ್ಟೇ ಪ್ರಮಾಣದ ಸಿಹಿ ಅಥವಾ ಶರ್ಕರೆ ಪಿಷ್ಟವನ್ನು ಕೊಟ್ಟರೂ ಸಹ ಅವರ ರಕ್ತದಲ್ಲಿನ ಸಕ್ಕರೆ ಅಂಶ 140ಕ್ಕೆ ದಾಟು ಆಗಿಲ್ಲ 2 ಗಂಟೆಗಳ ನಂತರ. ಅದಕ್ಕಿಂತ ದಾಟದ್ರೆ ಆ ಹೆಚ್ಚಿನ ಏನು ಸಕ್ಕರೆ ಅಂಶ ಅಥವಾ ಸಿಹಿ ಅಂಶ ಮಗುವಿಗೆ ಹೋಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಅದು ಹೋಗೋದ್ರಿಂದ ಏನಂತಂದ್ರೆ ಮಗುವಿನಲ್ಲಿ ಸ್ಥೂಲಕಾಯತೆ, ಹೊಟ್ಟೆ ಒಳಗೆ ಮಗು ದೊಡ್ಡದಾಗುದು, ಮಗುವಿನ ತೂಕ ಜಾಸ್ತಿ ಆಗುದು, ಮಗುವಿನ ಸುತ್ತ ನೀರು ಜಾಸ್ತಿ ಆಗುದು, 4-5 ತಿಂಗಳೊಳಗಡೆ ನಾನು ಆವಾಗ್ಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಶುಗರ್ ಇರುವಂತಹ ಗರ್ಭಿಣಿಯರಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಸರಿ ಆಗದೆ ಇದ್ರೆ ಮಗುವಿನಲ್ಲಿ ಅಂಗಾಂಗ ಊನತೆಗಳು, ಹಾರ್ಟಿನ ಸಮಸ್ಯೆ ಅಥವಾ ಕೆಲವೊಂದು ಪಕ್ಕೆ ಮೂಳೆ ಅಥವಾ ಬೆನ್ನಿನ ಕೆಳ ಮೂಳೆಗಳು ಉತ್ಪತ್ತಿನೇ ಆಗದೆ ಇರುವಂತದ್ದು ಮಕ್ಕಳಲ್ಲಿ, ಈ ತರದ್ದೆಲ್ಲ ಸಮಸ್ಯೆ ಇರ್ತದೆ
2: ಶುಗರ್ ಇದ್ರೆ.
3: ಹೌದು,
2: ಮಧುಮೇಹದಿಂದ ಗರ್ಭಿಣಿ ಸ್ತ್ರೀಯರಲ್ಲಿ.
3: ಹೌದು, ಅದೇ ನಾನು ಹೇಳದ್ನಲ್ಲ, ಎರಡು ತರ, ಒಂದು ಗರ್ಭಿಣಿ ಆಗುವ ಮುಂಚೆನೆ ಮಧುಮೇಹ ಇರುವಂತದ್ದು, ಅದನ್ನ ಓವರ್ಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಆ ತರ ಶುಗರ್ ಜಾಸ್ತಿ ಇರುವವರಿಗೆ ಮಗುವಿನಲ್ಲಿ ಸಮಸ್ಯೆಗಳು, ಹಾರ್ಟಿನ್ ಸಮಸ್ಯೆ, ಅದೇ ನಾ ಹೇಳ್ದಂಗೆ ಮೂಳೆ ಸಮಸ್ಯೆ ಅಥವಾ ಅವಧಿಪೂರ್ವ ಹೆರಿಗೆ ಅಥವಾ ಸಣ್ಣ ಆಕಾರದ ಮಗು ಹುಟ್ಟುವಂಥದ್ದು ಅಥವಾ ಮಗು 3 ತಿಂಗಳಿಗೆ ಪದೇ ಪದೇ ಅಬಾರ್ಷನ್ ಆಗುವಂಥದ್ದು, ಈ ತರ ಎಲ್ಲ ಸಂಭವನೀಯತೆಗಳು ಇರ್ತದೆ. ಇನ್ನೊಂದು ಗರ್ಭಿಣಿಯಲ್ಲಿ ಮಧುಮೇಹ ಬರುವಂಥದ್ದು, ಈಗ ನಾವು ಅದೇ ಗ್ಲೂಕೋಸ್ ಲೋಡ್ ಟೆಸ್ಟ್ ಕೊಟ್ಟು ಗೊತ್ತಾಗೋದು, ಇಲ್ಲ ಒಂದು 7 ತಿಂಗಳಿಗೆ ಸಾಮಾನ್ಯವಾಗಿ ನಾವೀಗ ಎಲ್ಲರೂ 6 ತಿಂಗಳಲ್ಲಿ ಒಂದು OGCT ಟೆಸ್ಟ್ ಅಂತ ಮಾಡ್ತೇವೆ, ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ. ಅಂದ್ರೆ ಗ್ಲೂಕೋಸ್ ಕೊಟ್ಟು ತಾಯಿಯ ಒಂದು ಸಿಸ್ಟಮ್ ಅನ್ನ ನಾವು ಚಾಲೆಂಜ್ ಮಾಡ್ತಿದ್ದೇವೆ, ನಿಮ್ಮಲ್ಲಿ ಇದನ್ನ ಸರಿದೂಗಿಸ್ಕೊಂಡು ಹೋಗುವ ಒಂದು ಕೆಪಾಸಿಟಿ ಇದೆಯಾ ಅಂತ. ಆ ಚಾಲೆಂಜ್ ಅಲ್ಲಿ ಅವರು ಅದೇ ನಮ್ಗೆ ಮಧುಮೇಹಿ ಅಂತ ಗೊತ್ತಾದ್ರೆ ಅವರಲ್ಲಿ ಮಗು ತುಂಬಾ ದೊಡ್ಡದಾಗಿ ಬೆಳೆಯುವಂತದ್ದು ಅಥವಾ ಮಗುವಿನ ಸುತ್ತ ನೀರು ಜಾಸ್ತಿ ಆಗುವಂತಹದ್ದು, ಅವಧಿ ಪೂರ್ವ ಹೆರಿಗೆ ಅಥವಾ ಅವಧಿ ಪೂರ್ವ ನೀರು ಹೋಗುವಂತಹದ್ದು, ಹೆರಿಗೆ ಸಮಯದಲ್ಲಿ ಮಗುವನ್ನ ನಾವು ಡೆಲಿವರಿ ಮಾಡುವಾಗ ಸಹಜ ಹೆರಿಗೆ ಆಗುದು ಸ್ವಲ್ಪ ಕಷ್ಟ ಆಗ್ಬಹುದು, ಅಥವಾ ಆದ್ರೂ ತಲೆ ಬರುವಾಗ ಭುಜ ಬರದೇ ಇರಬಹುದು, ಈ ತರದ್ದೆಲ್ಲ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತದೆ. ಈಗ ಹೇಳದೆ ಅಂತಂದ್ರೆ ಶುಗರ್ ಇದೆ ಅಂತ ಗೊತ್ತಾದವರು, ಉತ್ತಮವಾಗಿ ಟ್ರೀಟ್ಮೆಂಟ್ ತಕೊಂಡವರು, ಕಂಟ್ರೋಲ್ ಅಲ್ಲಿ ಇರೋರು ಎಲ್ಲದೂ ಇದೆಲ್ಲ ನಂಗೆ ಆಗುತ್ತೆ ಅಂತ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ.
2: ಸರಿಯಾಗಿ ಹೇಳಿದ್ರೆ
3: ಸರಿಯಾದ ಸಮಯದಲ್ಲಿ ಅದನ್ನ ಕಂಡು ಹಿಡಿದು ಅದಕ್ಕೆ ಉತ್ತಮ ರೀತಿಯಲ್ಲಿ ಏನು ನಾವು ಫಸ್ಟ್ ನಾವು ಹೇಳೋದು ಪಥ್ಯ ಮತ್ತೆ ಎಕ್ಸಸೈಸ್ ವ್ಯಾಯಾಮ. ಅದರಲ್ಲಿ ನಾವು ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಮಾತ್ರೆಗಳಿಗೆ, ಇಲ್ಲ ಅತಿ ಜಾಸ್ತಿ ಶುಗರ್ಸ್ ಇದ್ರೆ ಇನ್ಸುಲಿನ್ಗೆ ಹೀಗೆ ನಾವು ಶಿಫ್ಟ್ ಮಾಡ್ತೇವೆ. ಇದೆಲ್ಲ ಉಪಕ್ರಮಗಳೊಂದಿಗೆ ಅವರ ಸಕ್ಕರೆ ಅಂಶ ರಕ್ತದ ಒಂದು ನಿಯಮಿತ ಹಂತದಲ್ಲಿ ಅಥವಾ ಕಂಟ್ರೋಲ್ ಅಲ್ಲಿ ಇದ್ರೆ ಈ ಸಮಸ್ಯೆಗಳೆಲ್ಲ ಬಹಳ ವಿರಳ, ಸಾಮಾನ್ಯವಾಗಿ ಆಗುದಿಲ್ಲ.
2: ಗೊತ್ತಾಯ್ತಲ್ಲ, ಶುಗರ್ ಇತ್ತಂದ್ಕೊಳ್ಳೆ ಜೀವ ಹಾರಬೇಡಿ. ಈಗ ಡಾಕ್ಟರ್ ಎಂತೆಲ್ಲ ಆಗಬಹುದು ಅದೊಂದು ಚಾನ್ಸಸ್ ಹೇಳದಷ್ಟೇ, ಆದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಕೊಂಡ್ರೆ ಆತರ ಎಂತದು ಆತಿಲ್ಲ. ಎಲ್ಲಕ್ಕಿಂತ ಮುಂಚೆ ನೀವು ಧೈರ್ಯ ತಕಂಕ, ಅದು ಬಾರಿ ಇಂಪಾರ್ಟೆಂಟ್.
3: ಹೌದು, ಧೈರ್ಯ ತಕಂಕ ಮತ್ತೆ ನಿಮ್ಮ ವೈದ್ಯರ ಏನು ಸಲಹೆ ಇದೆ ಅದನ್ನ ಪಾಲಿಸ್ಬೇಕು. ಈಗ ನಮ್ಮ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಆಗ್ತದೆ, 150 ಇರುತ್ತೆ ವ್ಯಾಲ್ಯೂ. ಅಂದ್ರೆ ನೀವು ಗರ್ಭಿಣಿಯಲ್ಲಿ

0: ಅದನ್ನೇ ಮುಂದುವರಿಸಿಕೊಂಡು ಹೋದ್ರು ಸಾಕಾಗ್ತದೆ. ಅದೇ ನಿಯಮಿತವಾಗಿ ವೈದ್ಯರು ಹೇಳದನ್ನ ಪಾಲಿಸುದು, ನಿಯಮಿತವಾಗಿ ತಪಾಸಣೆ ಮಾಡುವುದು, ಅದನ್ನ ಒಂದು ತಹಬದಿ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್. ನಾನು ಎಷ್ಟೋ ಜನರಿಗೆ ಹೇಳೋದುಂಟು, ಈ ಶುಗರ್ ಬಿಪಿ ಎಲ್ಲ ಹೆಂಗಂದ್ರೆ ಕುದುರೆ ಅಂತಾರ ಅಂತ. ಕುದುರೆ ಹಗ್ಗ ನಮ್ ಕೈಯಲ್ಲಿದ್ರೆ ಏನು ಆತಿಲ್ಲ, ಕುದುರೆ ಹಗ್ಗ ಬಿಟ್ಟು ಕೂತ್ಕೊಂಡ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ.
1: ಕರೆಕ್ಟ್, ಕಂಟ್ರೋಲ್ ನಮ್ಮ ಹತ್ರ ಇದೆ.
0: ಹೌದೌದು, ಹಗ್ಗ ನಿಮ್ಮ ಹತ್ರ ಇದ್ರೆ ಯಾವ ಕಾಯಿಲೆನೂ ದೊಡ್ಡದಲ್ಲ.
1: ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಈಗ ಡಾಕ್ಟರ್ ಹತ್ರ ಕೇಳ್ದಿತ್ತ, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಶುರುವಾದ ಮಧುಮೇಹ ಶುಗರ್ ಡಯಾಬಿಟಿಸ್ ಮತ್ತೆ ಹೆತ್ತ ಮೇಲೆ ಹೋತ್ತ ಅಂತ ಸ್ವಲ್ಪ ಹೊತ್ತಲ್ಲಿ ಕೇಂಬ ಕೇಂತಾರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಆರೋಗ್ಯವೇ ಭಾಗ್ಯದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಣೇಶ್ ಭಟ್ ಅವರಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರುವುದು ಗರ್ಭಿಣಿ ಸ್ತ್ರೀಯರಲ್ಲಿ ಯಾವ ತರದ್ದು ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಮಧುಮೇಹ. ಹೆಸರು ಕೇಂದ್ರೆ ಹೆದರಿಕೆ ಇತ್ತ, ಹೆಸರು ಕೇಂಬಕ್ ಸ್ವೀಟ್ ಇತ್ತ, ಆದ್ರೆ ಅದರ ಪರಿಣಾಮಗಳ ಬಗ್ಗೆ ತುಂಬಾ ಹೆದರಿಕೆ. ಡಾಕ್ಟರ್ ಎಂತಲ್ಲ ಆತು ಗರ್ಭಿಣಿ ಸ್ತ್ರೀಯರಲ್ಲಿ ಮಧುಮೇಹ ಶುಗರ್ ಬಂದ್ರೆ ಅಂತ ಹೇಳ್ರ, ಆದ್ರೆ ಅದು ಗರ್ಭಿಣಿಯಾದಾಗ ಬಂದಿದ್ರೆ ಹೆತ್ತ ಮೇಲೆ ಹೊತ್ತ ಆ ಶುಗರ್ ಒಂಚೂರು ಹೇಳಿ.
0: ಅದೇ ಈಗ ಗರ್ಭಿಣಿಯಲ್ಲಿ ಶುಗರ್ ಬರುವುದಂತ ಅನ್ನೋದು ಸಾಮಾನ್ಯವಾಗಿ 5-6 ತಿಂಗಳ ನಂತರ ಗೊತ್ತಾಗುವಂತದ್ದು. ಈಗ ಫಸ್ಟ್ ಟೆಸ್ಟಿಗೆ ಹೋದಾಗ 3 ತಿಂಗಳಲ್ಲ ಶುಗರ್ ಪರೀಕ್ಷೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು. ಅದರಲ್ಲೇ 250-300 ಇತ್ತಂದ್ರೆ ಅವ್ರಿಗೆ ಮುಂಚಿತವಾಗಿ ಶುಗರ್ ಇದೆ ಅಂತ, ಅದು ಗಮನಕ್ಕೆ ಬಂದಿರುವುದಿಲ್ಲ. ಆ ತರದ ಪ್ರಕರಣಗಳು ಅಥವಾ ಆ ತರದ ಮಹಿಳೆಗೆ ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೂ ಅದೇ ಸಮಸ್ಯೆ, ಮಧುಮೇಹದ ಸಮಸ್ಯೆ ಇರ್ತದೆ. ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಬೇಕು, ಫಾಲೋಅಪ್ ಬೇಕು. ಈ ಗರ್ಭಿಣಿಯಲ್ಲಿ ಬರುವಂತಹ ಏನು ಮಧುಮೇಹ ಇದೆ, ಅದು ಸಾಮಾನ್ಯವಾಗಿ ಡೆಲಿವರಿ ಆದ್ಮೇಲೆ ಒಂದು ನಿಯಂತ್ರಣಕ್ಕೆ ಬರ್ತದೆ. ಏನು ಗರ್ಭಾವಸ್ಥೆಯಲ್ಲಿ ಅವ್ರದ್ದು ಗ್ಲೂಕೋಸ್ ಇಂಟಾಲರೆನ್ಸ್ ಇರುತ್ತೆ, ಅಂದ್ರೆ ಏನು ನಾವು ಜಾಸ್ತಿ ಅಂಶದ ಶರ್ಕರೆ ಪಿಷ್ಟಗಳು ಕೊಟ್ಟಾಗ ಅವ್ರ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಲ್ಲ, ಅದು ಹೆರಿಗೆ ಆದ ನಂತರ ಸಾಮಾನ್ಯವಾಗಿ ಸಹಜ ಸ್ಥಿತಿಗೆ ಬರ್ತದೆ. ಆದ್ರೆ ಸಹಜ ಸ್ಥಿತಿಗೆ ಬಂತಂದ ಕೂಡಲೇ ನಾವು ಹೇಳ್ತಿರುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನೆಲ್ಲ ಬಿಟ್ಟುಬಿಡುವುದಲ್ಲ. ನೀವು ಮಧುಮೇಹ ನಿಮ್ಗೆ ಗರ್ಭಿಣಿಯಲ್ಲಿ ಬಂತು ಅಂತಂದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳ ಅಗತ್ಯತೆ ಇದೆ. ಇನ್ನೊಂದು 20 ವರ್ಷದಲ್ಲೋ 10 ವರ್ಷದಲ್ಲೋ ನಿಮ್ಗೆ ಮಧುಮೇಹ ಬರಬಹುದು. ಡೆಲಿವರಿ ಆದ್ಮೇಲೆ ನಾರ್ಮಲ್ ಬರುತ್ತೆ, ಹೌದು. ಆದ್ರೆ ನಾವು ಈಗ ಪಥ್ಯಾಹಾರ ಹೇಳಿರ್ಬೋದು ಅಥವಾ ಒಂದು ಎಕ್ಸಸೈಸ್ ಹೇಳಿರ್ಬೋದು ನಿಯಮಿತ, ಅವುಗಳನ್ನ ಡೆಲಿವರಿ ನಂತರನು ಮುಂದುವರಿಸುವುದು ಬಹಳ ಉತ್ತಮ. ಯಾಕಂದ್ರೆ ಅವರು ಸ್ವಾಭಾವಿಕವಾಗಿ ಇನ್ನೊಂದು 10 ವರ್ಷದಲ್ಲಿ 15 ವರ್ಷದಲ್ಲಿ ಶುಗರ್ ಅವರಿಗೆ ಬರುವಂತದ್ದು ಅಥವಾ ಮಧುಮೇಹ ಅವರಿಗೆ ಬರುವಂತಹ ಸಂಭವನೀಯತೆಗಳು ಜಾಸ್ತಿ.
1: ಹಾಂಗಾಗಿ ಏನು ಮದ್ದು ನೀವು ಮೊದಲು ಮಾಡ್ತಿದ್ರಿ ಅಥವಾ ಏನು ಪಥ್ಯ ನೀವು ಮದ್ದು ಬೇಡ.
0: ಮದ್ದು ಸಾಮಾನ್ಯವಾಗಿ ನಾವು ಏನು ಮಾತ್ರೆಗಳು ಕೊಡ್ತೇವೆ ಅಥವಾ ಇನ್ಸುಲಿನ್ ಕೊಡ್ತೇವೆ ಅದು ಬೇಕಾಗಲ್ಲ ಡೆಲಿವರಿ ಆದ್ಮೇಲೆ. ಆದ್ರೆ ನಾನ್ ಹೇಳ್ತಿರೋದು ಏನಂದ್ರೆ ಅವರು ಆ ಎಕ್ಸಸೈಸ್ ವ್ಯಾಯಾಮ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡ್ತಿರ್ತಾರೆ. ಈಗ ಶುಗರ್ ಇತ್ತಂದ್ ಗೊತ್ತಾಗ ಮುಂಚೆ ವಾರ ವಾರ ಹಬ್ದು ಅಲ್ಲಿ ಪಾನಿಪುರಿ ಬೇಲ್ಪುರಿ ಕಡೆಗೆ ಗೋಬಿ ಮಂಚೂರಿ ತಿಂದು ಹಿಂಗಿದೆಲ್ಲ ಅಭ್ಯಾಸ ಇರುತ್ತೆ. ದಿನ ಒಂದೊಂದು ಲೇಸ್ ಪ್ಯಾಕೆಟ್ ಖಾಲಿ ಮಾಡುದು, ಅದು ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ ಜೀವನ ಶೈಲಿ ಸ್ವಾಭಾವಿಕವಾಗಿ ಯಾವುದೇ ಗರ್ಭಿಣಿ ಮಹಿಳೆ ಬದಲಾಯಿಸ್ಕೊಂಡ್ ಬಿಡ್ತಾರೆ. ಒಂದು ನನ್ನ ಮಗುವಿನ ಒಂದು ಆರೋಗ್ಯ ದೃಷ್ಟಿಯಲ್ಲಿ, ಅಯ್ಯೋ ಮಗುಗೇನೋ ಸಮಸ್ಯೆ ಆಗ್ತೋ, ಹೆರಿಗೆಗೆ ಎಂತೋ ಕಷ್ಟ ಆಗ್ತೋ ಅನ್ನೋ ಒಂದು ಭಯದಲ್ಲಿ ಜೀವನ ಶೈಲಿನೇ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆ ಬದಲಾದ ಜೀವನ ಶೈಲಿನ ಮುಂದುವರಿಸ್ಕೊಂಡು ಹೋಗೋದು ಆ ಮಹಿಳೆಯ ಮುಂದಿನ ಜೀವನಕ್ಕೆ ಉತ್ತಮ ಅಂತ ನಾ ಹೇಳ್ತಿರು.
1: ಕರೆಕ್ಟ್. ಏನು ಬದಲಾಯಿಸಿದಿರಿ ನೀವು ಜೀವನ ಶೈಲಿಯನ್ನ, ತಿಂಬುದಿರ್ಬೋದು, ವ್ಯಾಯಾಮ ಮಾಡೋದಿರ್ಬೋದು, ಎಕ್ಸಸೈಸ್ ಗಳು ಇನ್ನಷ್ಟು ಜಾಸ್ತಿ, ವಾಕಿಂಗ್ ಹಾಪುದು ಹಿಂಗಿದೆಲ್ಲ, ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮದ್ದನ್ನಲ್ಲ ಅಂತೇಳಿ ಹೇಳ್ರ. ಸೊ ಕಡಿಮೆ ಆದ್ರೂ ಬರುವ ಸಂಭವನೀಯತೆಗಳು ಜಾಸ್ತಿ ಅಂತಾಯ್ತು. ಈಗ ಶುಗರ್ ಒಂದ್ ವೇಳೆ ಆ ತಾಯಿಗಿದ್ರೆ, ಅಂದ್ರೆ ಆ ಗರ್ಭಿಣಿ ಸ್ತ್ರೀಗಿದ್ರೆ, ಅದು ಮಗಿಗೂ ಟ್ರಾನ್ಸ್ಫರ್ ಆಗ್ತ ಅಷ್ಟರಪ್ಪ ಅಥವಾ ಅದು ಹೆಂಗೆ ಎಂತ, ಅದಕ್ಕೆಂತಾರು ಟೆಸ್ಟ್ ಇತ್ತ, ಹೆಂಗೆ ಅದ್ ಗೊತ್ತಾಗ್ತ?
0: ಹಾಗಲ್ಲ ಅಂದ್ರೆ ಒಂದು ಆಲೋಚನೆಗಳಿದೆ ಏನಂತಂದ್ರೆ, ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೋ ಅದರದ್ದು ಜೀವನ ಪರ್ಯಂತದ ಆರೋಗ್ಯ ಅವಾಗಲೇ ನಿರ್ಧಾರ ಆಗ್ತದೆ ಅಂತ. ಅಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಕೇಳಿದ್ರೆ ಅಲ್ಲ, ಹಾಗೆ ತಾಯಿಯ ಗರ್ಭಾವಸ್ಥೆಯಲ್ಲಿ ಮಗು ಹೇಗೆ ಬೆಳವಣಿಗೆ ಆಗ್ತದೆ, ತುಂಬಾ ಶುಗರ್ ಅನ್ಕಂಟ್ರೋಲ್ಡ್ ಇರುವ ತಾಯಿಗೆ ಹುಟ್ಟುವ ಮಗುವಿಗೆ ಮುಂದಿನ ಜೀವನದಲ್ಲಿ ಒಬೆಸಿಟಿ ಅಥವಾ ಸ್ಥೂಲಕಾಯತೆ, ಬೊಜ್ಜುತನ, ಶುಗರ್ ಬರುವಂತದ್ದು ಅಥವಾ ಬಿಪಿ ಬರುವಂತಹ ಸಂಭವನೀಯತೆಗಳು ಜಾಸ್ತಿ ಅವರು ವಯಸ್ಕರಾಗುವಾಗ. ಹುಟ್ಟುವತಿಗೆ ಶುಗರ್ ಬಂದ್ಬಿಡುವುದಿಲ್ಲ. ಒಂದು ಏನಂದ್ರೆ ಈ ಆರೋಗ್ಯವಂತ ಮಗು ಪಡೀಲಿ.

0: ಅದಕ್ಕೆ ತಾಯಿ ಮಧುಮೇಹ ಆಗಿದ್ರೂ ಕೂಡ ಅವರ ರಕ್ತದಲ್ಲಿನ ಗ್ಲುಕೋಸ್ ಉತ್ತಮ ರೀತಿಯಲ್ಲಿ ಕಂಟ್ರೋಲ್ ಅಲ್ಲಿ ಇದ್ರೆ ಮಗುವಿಗೆ ಯಾವುದೇ ಸಮಸ್ಯೆಗಳು ಆಗುದಿಲ್ಲ.
1: ಒಂದ್ ವೇಳೆ ತಾಯಿ ಡಯಾಬಿಟಿಕ್ ಪೇಷಂಟ್ ಆಗಿದ್ರು ಯಾವ್ದ, ಆದ್ರೆ ಈ ಶುಗರ್ ಇದ್ದವರಿಗೆ ಸಿಜೇರಿಯನ್ ಮಾಡುಕಾತಿಲ್ಲ ಅಂದ್ರೆ ರಕ್ತ ಕಟ್ಟುದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಈ ತರದೊಂದು ಮಿತ್ ಗಳಿದಾವಲ್ಲ, ಅದ್ರ ಬೇಗ ಯಾವ ತರದ ಹೆರಿಗೆಯನ್ನ ಪ್ರಿಫರ್ ಮಾಡ್ತಾರೆ ನಾರ್ಮಲ್ ಆಗ್ತ ಹೆಂಗೆ ಅದನ್ನೊಂಚೂರು ಹೇಳಿ.
0: ಶುಗರ್ ಇದ್ದವರಿಗೆ ಸಹಜವಾಗಿ ಇಂತಹದ್ದೇ ಹೆರಿಗೆ ಆಗ್ಬೇಕು, ಸಹಜವೋ ಸಿಜೇರಿಯನ್ನು ಅನ್ನುವಂತದ್ದು ಪೂರ್ವ ನಿರ್ಧರಿತ ಅಲ್ಲ. ಸಾಮಾನ್ಯವಾಗಿ ಶುಗರ್ ಇದ್ದವರಿಗೆ ಸಹಜ ಹೆರಿಗೆ ಆಗುವಂತದ್ದು ಸಂಭವನೀಯತೆಗಳು ಸ್ವಲ್ಪ ಕಷ್ಟ. ಅಂದ್ರೆ ಮಗು ಸ್ವಲ್ಪ ದೊಡ್ಡದಾಗಿ ಬೆಳವಣಿಗೆ ಆಗಿದ್ರೆ ಪಕ್ಕೆ ಮೂಳೆ ಜಾಗ ಸಾಕಾಗುದಿಲ್ಲ, ಇಲ್ಲ ಸ್ವಲ್ಪ ಅವಧಿ ಪೂರ್ವ ಹೆರಿಗೆ ಆಯ್ತು ನೀರೆಲ್ಲ ಹೋಯ್ತು ಅಂದ್ರೆ ಏನೋ ಒಂದು ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿ ಸಿಸೇರಿಯನ್ ಆಗುವಂತ ಸಂಭವನೀಯತೆಗಳು ಜಾಸ್ತಿ ಅಂತ ಹೇಳ್ತಿದ್ದೇನೆ ಹೊರತು ತಾಯಿಗೆ ಶುಗರ್ ಇದೆ ಅದಕ್ಕೋಸ್ಕರನೇ ಸಿಸೇರಿಯನ್ ಮಾಡ್ಬೇಕನ್ನುವಂತಹ ಯಾವುದು ಆಲೋಚನೆಗಳು ಇಲ್ಲ. ಬೇರೆ ಏನೋ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಶುಗರ್ ಇರುವ ತಾಯಂದ್ರೆ, ಸ್ವಲ್ಪ ಬೇಗ ಹೆರಿಗೆ ನೋವು ಶುರು ಆಗೋದು, ನೀರ್ ಹೋಗುದು, ಮಗುಗ್ ಸುಸ್ತಾಗುದು, ಅದ್ರ ಮೂವ್ಮೆಂಟ್ ಕಡಿಮೆ ಆಗುದು, ಅಥವಾ ಮಗು ಎದೆ ಬಡ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುದು, ಈ ತರದ್ದೆಲ್ಲ ಆದಾಗ ಎಮರ್ಜೆನ್ಸಿ ಆಗಿ ಹೆರಿಗೆ ನೋವು ಬಂದಿಲ್ಲ ಅಂತಂದ್ರೆ ಸಿಸೇರಿಯನ್ ಮಾಡ್ಬೇಕಾಗತ್ತೆ.
1: ಹಾಗಾಗಿ ಅಂತ ಒಂದು ಕ್ರಮ ತಕ್ಕಣಕಾತ ಪರಿಸ್ಥಿತಿ.
0: ಯಾವಾಗ್ಲೂ ಹೆರಿಗೆ ಯಾವ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಮೋಡ್ ಆಫ್ ಡೆಲಿವರಿ, ಸಹಜ ಹೆರಿಗೆ ಸಿಸೇರಿಯನ್ ಹೆರಿಗೆ ಅದು ಪೂರ್ವ ನಿರ್ಧಾರಿತವಾಗಿ ಇರುವಂತಹದ್ದಲ್ಲ. ಅದು ಆ ಕ್ಷಣದಲ್ಲಿ ಅಥವಾ ಆ ಹಂತದಲ್ಲಿ ಆ ವೈದ್ಯರು ಗರ್ಭಿಣಿ ಮಹಿಳೆ ಅವರ ಕುಟುಂಬಸ್ಥರು ಸೇರಿ ಒಡಗೂಡಿ ತಗೊಳ್ಳುವ ನಿರ್ಧಾರ.
1: ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಕಂಡ್ಕೊಳ್ಳಿ ಡಾಕ್ಟರ್ ಹೇಳ್ತಾರಲ್ಲ ಮಾರ್ರೆ, ನಿಮ್ದು ಸಿಜೇರಿಯನ್ನೇ ಮಾಡ್ಕತ್ ಅಂತ ಹೇಳಿ. ಈಗಲ್ಲ
0: ಕೆಲವೊಂದು ಆ ತರದ ಸನ್ನಿವೇಶಗಳಿದೆ, ಅದನ್ನೆಲ್ಲ ಹೇಳ್ತಕ್ಕೂ ಕಮ್ ಕಾತಿಲ್ಲ. ಕೆಲವದೆಲ್ಲ ಡಾಕ್ಟರ್ ತಲೆಬಿಸಿ ಡಾಕ್ಟರ್ಗೆ ಬಿಡ್ ಪೇಷಂಟ್ ತಕ್ಕಂಕಾಗ.
1: ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆಂದ್ರೆ ಅದಕ್ಕೆ ಡಿಸೈಡ್ ಮಾಡುದು ಡಾಕ್ಟ್ರೆ ನಾವಲ್ಲ, ನಾವು ಡಾಕ್ಟರ್ ಕೊಟ್ಟ ಸಲಹೆಯನ್ನ.
0: ನಾನೊಂಚೂರು ಕರೆಕ್ಷನ್ ಮಾಡ್ತೇನೆ.
1: ಹೇಳಿ ಹೇಳಿ.
0: ಡಿಸಿಷನ್ ಯಾವಾಗ್ಲೂ ಗರ್ಭಿಣಿ ಮತ್ತೆ ಅವ್ರ ಕುಟುಂಬದವರದ್ದು. ಅವರಿಗೆ ಈ ದಾರಿ ತಕೊಳ್ಬಹುದು ಅಂತ ಟಾರ್ಚ್ ಲೈಟ್ ಹಿಡಿಬಹುದು, ದಾರಿಯಲ್ಲಿ ಎಳ್ಕೊಂಡು ಹೋಗ್ಕಾತಿಲ್ಲ. ಅಂದ್ರೆ ನಿರ್ಧಾರಗಳು ಯಾವತ್ತೂ ಗರ್ಭಿಣಿ ಮಹಿಳೆ ಅಥವಾ ಕುಟುಂಬಸ್ಥರೇ ಮಾಡ್ಬೇಕು. ಯಾವುದು ಸಹ ಸುಲಭ ಅಥವಾ ಉತ್ತಮ ಅಂತ ನಾವು ಸೂಚಿಸಬಹುದು, ಅವರ ಪರವಾಗಿ ನಿರ್ಧಾರ ಮಾಡುವುದಲ್ಲ.
1: ಆದ್ರೆ ಈಗ ನಿರ್ಧಾರ ಆಚೆ ಆತಿತ್ತು ಈಚೆ ಅಲ್ಲ, ಯಾಕಂದ್ರೆ ಡಾಕ್ಟರ್ ಹೇಳಿದನ್ನ ಜಸ್ಟ್ ಫಾಲೋ ಮಾಡ್ತಾರೆ. ನೀರ್ ಕಮ್ಮಿ ಆಯ್ತು ಸಿಸೇರಿಯನ್, ಮತ್ತೊಂದಾಯ್ತು ಸಿಸೇರಿಯನ್, ಅಲ್ಲದೆ ಡಾಕ್ಟರ್ ಹೇಳಿ ಹಂಗೆ ಆತಿಪ್ಪುದೀಗ.
0: ಇಲ್ಲ, ಇದನ್ನ ನಾನು ಒಪ್ಪುದಿಲ್ಲ. ಇದಕ್ಕೊಂದು ನಾವು ಚರ್ಚಾಗೋಷ್ಠಿ ಅಥವಾ ಹರಟೆ ಕಾರ್ಯಕ್ರಮನ ರೇಡಿಯೋ ಕುಂದಾಪುರದಲ್ಲೇ ನಡೆಸುವ ಅಂತ ಹೇಳ್ತಾ ಮುಂದುವರಿಯುವ.
1: ಓಕೆ, ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಈ ಶುಗರ್ ಡಯಾಬಿಟಿಸ್ ಬಗ್ಗೆ ಮಾತಾಡಿ ಆಯ್ತು ಗರ್ಭಿಣಿ ಸ್ತ್ರೀಯರಲ್ಲಿ. ಇನ್ನೊಂದಿದೆ ಮಾರ್ರೆ, ಬಿಪಿ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಇದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ಮಾತಾಡುವ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲ್ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಶ್ವೇತಾ ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
1: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
1: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
0: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಕ್ ಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ,
1: ನೀನು ಬರ್ತಿಲ್ಲ ಹಂಗಾರೆ?
0: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: கேம்பா ஹாய் பனியே அஜிகாதி கேம்பா
1: அஜிகாதி கேம்புக்கு ரேடியோ குந்தாபுர 89.6 FM டியூன் மாட்கண்டு கூத்தர்கெல்லரிகூ நமஸ்கார ಮತ್ತೆ ಅಜ್ಜಿ ಕಥೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ಈಗ ಕೇಂತಾ ಇಪ್ಪದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಇದೇ ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಚಂದ ಚಂದದ ಅಜ್ಜಿ ಕಥೆ ಹೇಳುಕೆ ಮತ್ತೊಂದಿಷ್ಟು ಮಕ್ಕಳು ನನ್ನ ಜೊತೆಗೆ ಬಂದು ಕೂತೀರ. ನಾವು ಮಕ್ಕಳಿಗಾಗಿ ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಹಂತದಲ್ಲಿ ಏನೆಲ್ಲ ಪ್ರಯತ್ನ ಮಾಡುತ್ತೋ ಆ ಪ್ರಯತ್ನ ಎಲ್ಲವೂ ಒಬ್ಬ ಒಳ್ಳೆ ಪ್ರಜೆಯನ್ನ ನಾವು ಈ ದೇಶಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಪೂರಕವಾಗಿರುತ್ತೆ. ಯಾವುದೇ ಜೀವಿಯಾಗಿರಲಿ, ಒಂದು ವರ್ತನೆಗೆ ಸಂಬಂಧಿಸಿದಂತೆ ಒಂದೊಂದು ರೀತಿಯ ಮನೋವೃತ್ತಿ ಅವರ ಹತ್ರ ಇದ್ದೇ ಇರುತ್ತೆ. ಆ ವರ್ತನೆ ಎಂಬುದು ಸದ್ವರ್ತನೆಯೂ ಆಗಿರ್ಬೋದು, ದುರ್ವರ್ತನೆಯೂ ಆಗಿರ್ಬೋದು. ಯಾವುದೇ ಜೀವಿಯ ಸದ್ವರ್ತನೆ ಮಾತ್ರ ಈ ಜಗತ್ತಿನ ಉನ್ನತಿಗೆ ನೆರವಾಗುತ್ತೆ, ಆದ್ರೆ ದುರ್ವರ್ತನೆ ವಿಗತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮಕ್ಕಳು ಚಿಕ್ಕವರಾಗಿರುವಾಗ್ಲೇ ಅವರಲ್ಲಿ ಒಳ್ಳೆಯ ವರ್ತನೆಗಳು ಕಾಣುವಂಗೆ ನಾವು ಮಾಡಬೇಕು. ಅದಕ್ಕೆ ಹೇಳುದು 3 ವರ್ಷದ ಬುದ್ಧಿ 100 ವರ್ಷದ ತನಕ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅದಕ್ಕೆ ಕಾಣಿ ನಾವು ನಮ್ಮ ರೇಡಿಯೋ ಕುಂದಾಪುರದಂಗೆ ಶುರು ಮಾಡದ್ದು ನೀತಿಯುಕ್ತ ಕತೆಗಳ ಅಜ್ಜಿ ಕಥಾ ಸರಣಿ. ಪ್ರತಿ ಭಾನುವಾರ ಬೆಳಿಗ್ಗೆ ನೀವು ತಪ್ಪದೆ ಕೇಣಿಯಕ್ಕ. ಅಂದಂಗೆ ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂದ್ರೆ ಅಜ್ಜ ಅಜ್ಜಿಂದ್ರ ಬಾಯಿಂದ ಕತೆ ಕೇಂಬು ಭಾಗ್ಯ ಅಂತೂ ಈಗಿನ ಮಕ್ಕಳಿಗೆ ಸಿಕ್ಕುದು ಬಹಳ ಅಪರೂಪ. ಈಗೀಗ ಕತೆ ಹೇಳೋ ಅಜ್ಜ ಅಜ್ಜಿಯೂ ಇಲ್ಲ, ಇದ್ರೂ ಅವ್ರಿಗೆ ಕತೆ ಹೇಳಕ್ ಪುರ್ಸೋತು ಇಲ್ಲ. ಪುರ್ಸೋತಿದ್ರು ಕತೆ ಕೇಂಬಕ್ಕೆ ಇಂಟ್ರೆಸ್ಟ್ ಇಪ್ಪು ಮೊಮ್ಮಕ್ಕಳು ಇಲ್ಲ. ನಾವು ನೀವು ಇಂಥ ಪರಿಸ್ಥಿತಿನ ಕಂಡ್ಕೊಂಡು ಹಿಂಗೆ ಸುಮ್ಮನೆ ಬಿಡುಕತ್ತ ಹೇಳಿ. ಅದಕ್ಕೆ ನಾವು ಒಂದು ಉಪಾಯ ಮಾಡಿತ್ತು. ಉಪಾಯ ಅಂತ ಇಲ್ಲ, ಮಕ್ಕಳಿಗೆ ಕತೆ ಹೇಳು ಅಜ್ಜ ಅಜ್ಜಿ ಎಲ್ಲಿದ್ರು ಅಂತೇಳಿ ಹುಡುಕ್ತಾ ಹಾಪದ್ ಬಿಟ್ಕೊಂಡು ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸುದು ಅಂತೇಳಿ. ಆಗ ಎಂತಂದ್ರೆ ಅವರೇ ಮುಂದೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿ ಆತ್ರ ಅಜ್ಜ ಅಜ್ಜಿಯೂ ಆತ್ರ. ಇಷ್ಟೇ ಅಲ್ಲ ಕೇಣಿ, ಇನ್ನೂ ಒಂದು ಲಾಭ ಇತ್ತು. ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಈಗಿನ ಜನರೇಷನ್ ಹಂಗೆ ಅಜ್ಜಿ ಕತೆ ಹೇಳು ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗ್ಗೆ ಎಲ್ಲರೂ ಸೃಷ್ಟಿ ಆತ್ರಿ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದ ವತಿಯಿಂದ ನಾವು ಶುರು ಮಾಡಿದ್ದು ಅಜ್ಜಿ ಕತೆ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆಕ್ಕೆಂತ ಖುಷಿ ಪಡುವ ಕಾರ್ಯಕ್ರಮ. ಕಳೆದ 5 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆಕ್ಕೆಂತ ಬಂದಿರಿ, ಖುಷಿ ಪಟ್ಟಿರಿ. ಈ ವಾರ ನಮ್ ಕುಂದಾಪುರ ಸುತ್ತಮುತ್ತಲಿನ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಒಂದಿಷ್ಟು ಮಕ್ಕಳು ಕತೆ ಹೇಳಕ್ ರೆಡಿ ಆಗಿ ಬಂದಿರ. ನಮ್ ಸ್ಟುಡಿಯೋದಂಗೆ ಇಲ್ಲೇ ಕೂತ್ಕೊಂಡಿರ. ಇನ್ನ ತಡ ಮಾಡೋ ಬೇಡ, ಈಗ್ಲೇ ಶುರು ಮಾಡುವ ಅಜ್ಜಿ ಕತೆ. ಬನ್ನಿ ಕೇಂಬ, ಇದು ಅಜ್ಜಿ ಕತೆ ಕಾರ್ಯಕ್ರಮದ 6ನೇ ಕಾರ್ಯಕ್ರಮ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನೀವೆಲ್ಲರೂ ಪುಣ್ಯಕೋಟಿಯ ಕತೆ ಕೇಳಿದ್ರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು ಎಂಬುದನ್ನ ಜಗಜ್ಜಾಯರು ಪಡಿಸಿದಂತಹ ಪ್ರತಿಯೊಬ್ಬರ ಕರುಳ ಹಿಂಡುವಂತ ಕತೆ ಇದು. ಇದೇ ರೀತಿ ನಾವು ಜೀವನದಂಗೆ ಸದಾ ಸತ್ಯವಾದಿಗಳಾಗಿರ್ಬೇಕು. ಸತ್ಯವಾದಿಗಳಾಗಿದ್ರೆ ಮಾತ್ರ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಸಂಚರಿಸ್ತಾ ಇರ್ತಾ ಅಂತ ಒಂದು ಒಳ್ಳೆ ನೀತಿ ಕತೆ ಇಲ್ಲಿದೆ. ಸದಾ ಸತ್ಯವಾದಿಗಳಾಗಿರುವಂತ ಜಿಂಕೆಗಳು ಒಬ್ಬ ಬೇಟೆಗಾರನ ಮನ ಪರಿವರ್ತನೆಗೆ ಕಾರಣವಾಗುವಂತ ಬಗೆಯನ್ನ ಈ ಕತೆ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಸತ್ಯವಾದಿ ಜಿಂಕೆಗಳೆಂಬ ಈ ಅಜ್ಜಿ ಕತೆ ಹಂಗೆ ಅಂತ ಒಳ್ಳೆ ವಿಷಯ ಏನಿತ್ತು ಅಂತ ತಿಳ್ಕೊಂಡ್ಕರೆ ಈ ಕತೆನೇ ಕೇಳ್ಕ. ಇದನ್ನ ನಿಮ್ಗೆ ಹೇಳುಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ಕಲ್ಕಟ್ಟೆಯ 5ನೇ ತರಗತಿಯ ನಾಗರತ್ನ ರೆಡಿಯಾಗಿ ಕೂಕೊಂಡಿದ್ದಾಳೆ. ಅವಳು ಬಾಯಿಂದಲೇ ಈಗ ಕೇಂಬ ಸತ್ಯವಾದಿ ಜಿಂಕೆಗಳ ಕತೆ.
2: ಸತ್ಯವಾದಿ ಜಿಂಕೆಗಳು. ಒಂದು ಕಾಡಲ್ಲಿ ಒಂದು ಕೆರೆ ಇತ್ತು. ಆ ಕಾಡಿನ ಎಲ್ಲಾ ಪ್ರಾಣಿಗಳಲ್ಲಿ ನೀರು ಕುಡು ಬತ್ತಿದ್ವು. ಒಂದಿನ ಒಬ್ಬ ಬೇಟೆಗಾರ ಅಲ್ಲಿ ನೀರು ಕುಡು ಬತ್ತ. ಅವನಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೀರು ಕುಡಿತ. ಅವನಿಗೆ ತುಂಬಾ ಹಸುವಾಯಿರತ್ ತುಂಬಾ ಸುಸ್ತಾ ಇರತ್ತ. ಅದಕ್ಕೆ ಅವನು ಯೋಚನೆ ಮಾಡ್ತ, ಈ ಕಾಡಿನ ಪ್ರಾಣಿಗಳು ಇಲ್ಲಿ ನೀರು ಕುಡು ಬಂದೇ ಬತ್ತು, ನಂಗೆ ಇಲ್ಲಿ ಸುಲಭ ಆಗಿ ಬೇಟೆ ಸಿಕ್ಕತ್ತಂದೇಳಿ ಅನ್ಕಂತ. ಅವನಲ್ಲೇ ಪಕ್ಕದಲ್ಲಿದ್ದ ಒಂದು ಬೇಲದ ಮರ ಹತ್ತಿ ಕೂತ್ಕೊಳ್ತ. ಸ್ವಲ್ಪ ಹೊತ್ತಲ್ಲೇ ಒಂದು ಹೆಣ್ಣು ಜಿಂಕೆ ಅಲ್ಲಿ ನೀರು ಕುಡುಕ್ ಬತ್ತು. ಬೇಟೆಗಾರ ಅದನ್ನ ಕೊಲ್ಲುಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಬೇಟೆಗಾರ ಅದನ್ನು ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡುವುದನ್ನ ಆ ಜಿಂಕೆ ನೋಡ್ತು. ಅದಕ್ಕೆ ಅದು ಹೇಳ್ತು, ಅಯ್ಯ ಬೇಟೆಗಾರ, ನಂಗೆ ಗೊತ್ತಿತ್ತು ನಾನಿನ್ ಬಾಣದಿಂದ ತಪ್ಸ್ಕಂ ಕಾತಿಲ್ಲ ಅಂದೇಳಿ, ಆದರೆ ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ರು, ಅದಕ್ಕೆ ನೀ ನಂಗೆ ಸ್ವಲ್ಪ ಸಮಯಾವಕಾಶ ಕೊಡು, ನಾನು ನನ್ನ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಹಾಲು ಕುಡಿಸಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳ್ತು. ಬೇಟೆಗಾರಂಗೆ ನಗು ಬತ್ತು. ಅವನಿಗೆ ಆ ಜಿಂಕೆಗಳು ಮತ್ತೆ ವಾಪಸ್ ಅವನ ಹತ್ರ ಬತ್ತಮ್ಮ ನಂಬಿಕೆ ಅವನಿಗಿರಲಿಲ್ಲ. ಆದರೂ ಅವನೊಂದ್ಸತಿ ಯೋಚನೆ ಮಾಡಿ ಈ ಜಿಂಕೆ ಹೇಗೆ ಹೇಳೋತ್ತಿಗೆ ಇದನ್ನ ಬಿಡುವುದೇ ಒಳ್ಳೇದಂದೇಳಿ, ನನ್ನ ಅದೃಷ್ಟದಲ್ಲಿದ್ದರೆ ನಂಗೆ ಇನ್ನೊಂದು ಬೇಟೆ ಸಿಕ್ಕತ್ತಂದೇಳಿ ಅದನ್ನ ಹೋಪಕ್ಕೆ ಬಿಡ್ತ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೊಂದು ದೊಡ್ಡ ಕೊಂಬಿಪ್ಪು ಒಂದು ಗಂಡು ಜಿಂಕೆ ಬತ್ತು. ಬೇಟೆಗಾರ ಅದನ್ನ ಕೊಲ್ಲಕ್ಕೆ ಬಿಲ್ಲಿಗೆ ಬಾಣ ಹೂಡ್ತ. ಅಷ್ಟೊತ್ತಿಗೆ ಆ ಜಿಂಕೆ ಹೇಳತ್ತು, ಅಯ್ಯ ಬೇಟೆಗಾರ, ನಾ ನನ್ನ ಜಿಂಕೆ ಮತ್ತು ಮರಿಗಳಿಂದ ದೂರ ಆಯ್ ಸುಮಾರು ಹೊತ್ತಾಯಿತು, ಅವ್ರು ಗಾಬರಿ ಇರ್ಬೋದು, ಈಗ ದಯವಿಟ್ಟು ನನ್ನ ಹೋಪಕ್ಕೆ ಬಿಡ, ನಾನು ಅವ್ರ ಹತ್ರ ಅವ್ರಿಗೆ ಸಮಾಧಾನ ಮಾಡಿ ಮತ್ತೆ ನಿನ್ನ ಹತ್ರ ಬತ್ತೆ ಅಂತ ಹೇಳತ್ತು. ಬೇಟೆಗಾರ ತುಂಬ ಸಿಡಿಮಿಡಿಗೊಂಡ. ಅವನು ನನ್ನ ಭಾಗ್ಯದಲ್ಲಿ ಹಸ್ಕೊಂಡೇ ಇರ್ಕಂತಿದ್ರೆ ನಾ ಹಸ್ಕೊಂಡೇ ಇರ್ತೆ ಅಂತ ಹೇಳಿ ಅದನ್ನು ಹೋಪಕ್ಕೆ ಬಿಡ್ತ. ಅಲ್ಲಿ ಹೆಣ್ಣು ಜಿಂಕೆ ತನ್ನ ಮಕ್ಕಳ ಹತ್ರ ಬಂದು ಅವುಗಳಿಗೆ ಹಾಲು ಕುಡಿಸಿ ಮುಚ್ಚಿ ತನ್ನ ಸ್ನೇಹಿತೆಗೆಲ್ಲ ವಿಷಯ ಹೇಳಿ ತನ್ನ ಮಕ್ಕಳನ್ನ ಒಪ್ಪಿಸುವಷ್ಟರಲ್ಲಿ ಅಲ್ಲಿ ಗಂಡು ಜಿಂಕೆ ಬತ್ತು. ಗಂಡು ಜಿಂಕೆಯು ನನ್ನ ಮಕ್ಕಳನ್ನ ಮುಚ್ಚಿತು. ಮಕ್ಕಳು ತನ್ನ ತಂದೆ ತಾಯಿಯರಿಂದ ದೂರ ಹಪ್ಪಕ್ಕೆ ಇಷ್ಟಪಡಲಿಲ್ಲ. ಅವುಗಳ ಹಠವನ್ನು ಕಂಡು ಜಿಂಕೆಗಳು ಅವುಗಳ ಮರಿಗಳನ್ನು ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಅವೆಲ್ಲರೂ ಕೆರೆ ದಡಕ್ಕೆ ಬಂದು ಅವ ಜಿಂಕೆ ಬೇಟೆಗಾರಂಗೆ ಹೇಳ್ತು, ಬೇಟೆಗಾರ ಈಗ ನಾವು ಬಂದಿದ್ದೇವೆ, ನೀನೀಗ ನಮ್ಮನ್ನ ನಿನ್ನ ಬಾಣದಿಂದ ಕೊಂದು ನಿನ್ ತಿಂದು ಹಸುವನ್ನು ನಿಂಗಿಸ್ಕೋ ಅಂತ ಹೇಳ್ತು. ಬೇಟೆಗಾರಂಗೆ ಆ ಸತ್ಯವಾದಿ ಜಿಂಕೆಗಳನ್ನು ಕಂಡು ಆಶ್ಚರ್ಯವಾಯ್ತು. ಅವನು ಮರದಿಂದ ಕೆಳಗಿಳಿದು ಬಂದು ಹೇಳ್ದ, ಇವು ಸತ್ಯವಾದಿಗಳು, ಪ್ರಾಣದ ಮೇಲಿನ ಮೋಹವನ್ನು ಬಿಟ್ಟು ವಚನ ಪಾಲನೆಗಾಗಿ ಮತ್ತೆ ನನ್ನಲ್ಲಿಗೆ ಬಂದಿದ್ದಾವೆ, ಇವು ಸತ್ಯವಾದಿಗಳು ಎಂದು ಹೇಳಿದನು. ಮನುಷ್ಯನಾಗಿ ನಾನು ಎಷ್ಟು ನೀಚನಾಗಿದ್ದೇನೆ ಎಂದನು. ನಾಲ್ಕು ಕಾಸು ಸಂಪಾದಿಸಲು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಈ ನಿರಪರಾಧಿ ಪಶುಗಳನ್ನು ಕೊಲ್ಲುತ್ತೇನೆ ಎಂದು ಅವನು ಅವಾಗ ಹೇಳಿದನು. ಇನ್ನು ಮುಂದೆ ನಾನು ಯಾವ ಪಶುಗಳನ್ನು ಕೊಲ್ಲುವುದಿಲ್ಲ ಎಂದು ಹೇಳಿ ಅವನು ಅವನ ಬಾಣವನ್ನು ಮುರಿದು ಬಿಸಾಡ್ತಾನೆ. ಆಮೇಲೆ ಅದೇ ಸಮಯಕ್ಕೆ ಅಲ್ಲಿಗೆ ಸ್ವರ್ಗದಿಂದ ಒಂದು ವಿಮಾನ ಬಂದಿಳಿಯತ್ತೆ. ಅವ ಅದನ್ನ ತಂದ ದೇವದೂತ ಹೇಳ್ತ, ಇವತ್ತು ಈ ಜಿಂಕೆಗಳು ಸತ್ಯದ ರಕ್ಷಣೆಗಾಗಿ ಪಾಪರಹಿತವಾದವು, ಅದಕ್ಕೆ ಈಗ ಅವು ಸ್ವರ್ಗಕ್ಕೆ ಹೋಗ್ತವೆ. ನೀನು ಸಹ ಇವತ್ತು ಇವುಗಳ ಮೇಲೆ ದಯ ತೋರ್ದೆ, ನೀನು ಸಹ ಇವ್ರ ಜೊತೆ ಸ್ವರ್ಗಕ್ಕೆ ಹೊರಡು ಅಂತ ಹೇಳ್ತಾನೆ. ಜಿಂಕೆಗಳು ಮತ್ತು ಜಿಂಕೆಗಳ ಮರಿಗಳು ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಆ ಬೇಟೆಗಾರ ಸಹ ದೇವತೆ ರೂಪ ಹೊಂದುತ್ತಾರೆ. ಆಮೇಲೆ ಅವರೆಲ್ಲರೂ ಸತ್ಯ ಮತ್ತು ದಯೆಯ ಪ್ರಭಾವದಿಂದ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋಗ್ತರು. ಸತ್ಯ ದಯೆ ಇದ್ದಲ್ಲಿ ದೈವತ್ವವಿದೆ.
1: ಎಲ್ಲಿ ಸತ್ಯ ಮತ್ತು ದಯೆ ಇರುತ್ತೋ ಅಲ್ಲಿ ದೈವತ್ವ ಇದೆ ಅನ್ನೋದನ್ನ ನಮ್ಮ ನಾಗರತ್ನ ಎಷ್ಟು ಚಂದ ಮಾಡಿ ಸತ್ಯವಾದಿ ಜಿಂಕೆಗಳ ಕಥೆಗಳ ಮೂಲಕ ನಮ್ಗೆ ತಿಳಿಸಿಕೊಟ್ಲ ಅಲ್ವಾ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಒಳ್ಳೇದಾ ಇರ್ಕಾರೆ ನಾವು ಯಾವತ್ತೂ ಒಳ್ಳೆಯವ್ರ ಸಂಘ ಮಾಡ್ಬೇಕು, ಕೆಟ್ಟವ್ರ ಸಂಘ ಮಾಡೋಕಾಗ. ಹಾಂಗೆ ನಾವು ಒಳ್ಳೊಳ್ಳೆ ಅಭ್ಯಾಸ ಇಟ್ಕೊಳ್ಕ, ಕೆಟ್ಟ ಅಭ್ಯಾಸ ಮಾಡೋಕೆ ಆಗ. ಹಾಂಗೆ ನಮ್ಮ ನಡವಳಿಕೆ ಕೂಡ ಚೆನ್ನಾಗಿರ್ಕ, ನಾವು ಆಡುವ ಮಾತಿಗೂ ನಾವು ನಡೆಯುವ ರೀತಿಗೂ ಹೊಂದಾಣಿಕೆಯೂ ಇರ್ಕ. ಏನೇ ಕಷ್ಟ ಎದುರಾದ್ರೂ ಅದನ್ನ ನಗ್ನಗ್ತಾ ಸ್ವೀಕರಿಸ್ಬೇಕು. ಈ ತರದ ಅನೇಕ ಮೌಲ್ಯಗಳನ್ನ ಹೊಂದಿರೋ ಒಂದು ಒಳ್ಳೆ ಕತೆ ಇಲ್ಲಿತ್ಕೇಣಿ. ಇದು ಮೇಗಳ ಮುಗ್ಧತನದ ಕತೆ. ಇದನ್ನ ಹೇಳುಕೆ ಬಂದವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದ 5ನೇ ತರಗತಿಯ ವಿದ್ಯಾರ್ಥಿನಿ ಅನುಶ್ರೀ. ಬನ್ನಿ ಕೇಂಬ ಮೇಗಳ ಮುಗ್ಧತನದ ಈ ಕತೆ.
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಗಳ ಮುಗ್ಧತನ. ಮೇಘ ಒಂದ್ ತಂದೆ ಅಲ್ದಿದ್ ಮಗು, ಅವಳಿಗಾಗ 5 ವರ್ಷ ಅಷ್ಟೇ. 3 ವರ್ಷದ ಮಗು ಇಪ್ಪತ್ತಿಗೆ ಅವಳ ತಂದೆ ತೀರಿ ಹೋಗಿದ್ರು. ಅವ್ರ ಅಮ್ಮನೇ ಅವಳಿಗೆ ತಂದೆ, ಗುರು ಎಲ್ಲ ಇದ್ರು. ಮೇಘ ತುಂಬಾ ಪಾಪದ ಮಗು, ಅವಳಿಗೆ ಎಂಥದ್ದು ಗೊತ್ತೇ ಆಗ್ತಿಲ್ಲ. ಒಳ್ಳೆಯರ ಕೆಟ್ಟರ ಎಲ್ಲರೊಟ್ಟಿಗೂ ಬರೀತಿದ್ದಾಳ. ಅವಳ ಹೃದಯ ಒಳ್ಳೆ ಹಾಲಿನ ಹಂಗಿದ್ದಿತ್ತ, ಮೇಣದಷ್ಟು ಮೃದು ಆಯ್ದಿತ್ತಂಬ್ರ. ಅದು ಅವ್ರ ಅಮ್ಮಂಗೂ ಗೊತ್ತಿದ್ದಿತ್ತ. ಅದಕ್ಕೆ ಅವ್ರು ಎಂಥದ್ದೇ ಮಾಡುದು, ಅವರು ಬೈತಿರ್ಲ ಅಮ್ರ, ಹೊಡಿತಿರ್ಲ ಅಮ್ರ ಅಂತ ಅವ್ರು ಉದಾಹರಣೆ ಕೊಟ್ಟು ಉಪಾಯ ಮಾಡಿ ಹೇಳ್ತಿದ್ದೀರ. ಅದಕ್ಕೆ ಅವಳು ತುಂಬಾ ಜಾಣೆ ಆಯ್ದಿದ್ದಾಳ. ಒಂದ್ ದಿವಸ ಅವಳಿಗೆ ಎಂದರು ತಿಂಬು ಬೇಕಂತಂದಳಿ ಒಂದ್ ಬುಟ್ಟಾಗೆ ಹಣ್ಣೆಲ್ಲ ಇಟ್ಕೊಂಡಿದ್ದಾಳ. ಅದಕ್ಕೆ ಅವ್ರ ಅಮ್ಮ ಒಂದ್ ಕೊಳ್ತದ ಹಣ್ಣಂತಂದು ಹಾಕ್ರ. ಆ ಕೊಳ್ತ ಮಗು ಹೇಳುತ್ತಮ್ರ, ಅಮ್ಮ ಆ ಹಣ್ಣು ಕೊಳ್ತೋಯ್ತು, ಆ ಹಣ್ಣನ್ನು ತೆಗ್ದಿಸಾಡಣರಿ ಹೇಳ್ತಮ್. ಆದ್ರೆ ಅವ್ರ ಅಮ್ಮ ಆ ಮಗಿನ ಸುಮ್ಮನಿಸಿ ಆ ಬುಟ್ಟಿನ ಒಳ ತಕೊಂಡಿರ್ತಮ್ರ. ಮಾರನೆ ದಿನ ಅವಳ ಮುಂದೆ ಆ ಬುಟ್ಟಿನ ತೆಗ್ದಲ್ಲ, ಆ ಕೊಳ್ತೋ ಹಣ್ಣಿನೊಟ್ಟಿಗೆ ಇನ್ನೂ ಒಂದೆರಡು ಹಣ್ಣು ಕೊಳ್ತೋಯ್ದಿತ್ತಮ್. ಅದಕ್ಕೆ ಮಗ್ಳು ಹೇಳ್ತಾಳಮ್ರ, ಕಂಡಿ ಅಮ್ಮ, ನಾನು ನಿಂಗೆ ಮೊದಲೇ ಹೇಳಲಿಲ್ಲ, ಫಸ್ಟಿಗೆ ಅದನ್ನ ತೆಗ್ದಿದ್ದೀರ, ಆ ಹಣ್ಣು ಎಲ್ಲ ಉಳಿಕೊಂತಿರ್ತಾನಲ್ಲಿ ಹೇಳ್ತಮ್. ಅಮ್ಮ ಮಾಡಿದ ಕೆಲಸಕ್ಕೆ ಮಗ್ನಿ ಸಿಟ್ಟೆ ಬತ್ತಮ್ರ. ಅದಕ್ಕೆ ಅಮ್ಮ ಹೇಳ್ತಮ್ರ, ಅದೇ ಮಗ್ಳೆ ನಾನು ನಿಂಗೆ ಹೇಳ್ತಿಪ್ಪುದ, ನಾವು ಮಾಡೋತಿಗೆ ಒಳ್ಳೆ ಸಂಘ ಮಾಡ್ಕ, ಕೆಟ್ಟ ಸಂಘ ಮಾಡಿ ನಮ್ ಕೇಳ ಹೌದು ಅಲ್ದೋ ಅಂದಳಿ ಹೇಳ್ತಮ್. ಆರೆ ಮಗ್ಳೆ ನಮ್ಮನ ಮತಿ ಕಮ್ಮಿ ಇಲ್ಲ ಅಮ್ರ, ಮಗ್ಳು ಹೇಳ್ತಾಳಮ್ರ, ಅವರು ಕೂಡ ದೇವ್ರ ಮಕ್ಳೆ, ನಾವು ಕೂಡ ದೇವ್ರ ಮಕ್ಳೆ, ಅಂದ್ರೆ ಇಬ್ರು ಜಗಳ ಆಡುಕಾಗ ಒಳ್ಳೆ ರೀತಿ ಕಿಪ್ಕ ಅಂದಳಿ ನೀನೇ ಹೇಳ್ದಿದ್ದೆ ಅಂದಳಿ ಹೇಳ್ತಮ್. ಆದ್ರೆ ಅಮ್ಮ ಹೇಳ್ತಮ್ರ, ನಾನು ಸಂಘ ಬಿಡಂದಳಿ ನಿಂಗೆ ಹೇಳುದಿಲ್ಲ, ನಮ್ ಒಳ್ಳೊಳ್ಳೆ ಮಾತಿಂದ ಅವ್ರು ಕೆಟ್ಟದಾರಿ ಹೋತಿದ್ರೆ ನಾವು ಒಳ್ಳೆ ದಾರಿಗೆ ಎಳಿಕ, ನಾವು ಒಳ್ಳೊಳ್ಳೆ ಮಾತಿಂದ ನಾವು ಕೆಟ್ಟದಾರಿಗೆ ಹೋತಿದ್ರು ನಮ್ಮನ್ನ ಎಳು ಕೈಲ ಅಂದ್ರೆ ಅವರಿಂದ ಸ್ವಲ್ಪ ದೂರ ಇರ್ಕ. ಈಗ ಹ್ಯಾಂಗಂದ್ರೆ ಡಾಕ್ಟ್ರ್ ಬತ್ರ, ಅವ್ರಿಗೊಬ್ರು ರೋಗಿ ಇರ್ತ್ರ, ರೋಗಿನ ಒಳ್ಳೆ ಮಾಡಿ ಉಪಚಾರ ಮಾಡಿ ಮಾತಾಡಿಸ್ತಾರ, ಆಮೇಲೆ ಮೈ ಕೈ ಮುಟ್ತ್ರ, ಔಷಧಿ ಕೊಡ್ತ್ರ, ಒಳ್ಳೆ ರೀತಿಯಾಗಿ ಅವ್ರನ್ನೆಲ್ಲ ಕಣ್ಕಂತ್ರ, ಆಮೇಲೆ ಔಷಧಿ ಕೊಟ್ಟೆಲ್ಲ ಹೋರ್ ಮೇಲೆ ಅವ್ರ ಕೈ ನಳಿ ಬುಡ್ಕ ಹೋಯಿ ಕೈ ತೊಳ್ಕೊಂಡ ಕೈ ಒರೆಸ್ಕೊಂಡ್ನ ಅವ್ರು ಮರಿತಿಲ್ಲ ಅಂದ. ಹಂಗೆ ನಾವು ಒಳ್ಳೆ ಸಂಘ ಮಾಡ್ರೆ ನಮ್ಗೆ ಒಳ್ಳೇದಾದ್, ಕೆಟ್ಟ ಸಂಘ ಮಾಡ್ರೆ ನಮ್ ಕೆಟ್ಟದಾದ್, ಇದನ್ನ ನೆನ್ಪಿಟ್ಕೊ ಅಂದಳಿ ಹೇಳ್ತಮ್. ಮಗ್ಳಿಗೆ ಅಮ್ಮ ಹೇಳದ್ ಬುದ್ಧಿ ಎಲ್ಲ ಅರ್ಥ ಆಯಿ, ಅವ್ರನ್ನ ಹೋಯ್ ತಕ್ಕಂತಮ್. ನೀತಿ ಸಜ್ಜನರ ಸಂಘ ಬಿದ್ದು ಹೆಜ್ಜೆಯನ್ನು ಸವಿದಂತೆ, ಎಲ್ಲರಿಗೂ ಧನ್ಯವಾದಗಳು.
1: ನಾವು ಒಳ್ಳೆಯವ್ರ ಸಂಘ ಮಾಡ್ಕು ಅಂತ ಹೇಳಿ ತಾಯಿ ಮಗಳ ಈ ಒಂದು ಕಥೆಯ ಮೂಲಕ ನಮ್ಮ ಸಿದ್ದಾಪುರದ ವಿದ್ಯಾರ್ಥಿನಿ ಅನುಶ್ರೀ ಎಷ್ಟು ಚಂದ ಮಾಡಿ ಹೇಳ್ದಾಳಲ್ಲ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಾವು ಜೀವನದಂಗೆ ಏನಾದ್ರೂ ಸಾಧನೆ ಮಾಡ್ಕ ಅಂತಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಂಗೆ ಅಂದ್ರೆ 4 ಗಂಟೆಗೆ ಎದ್ದ ಕೆಲಸ ಕಾರ್ಯ ಶುರು ಮಾಡ್ಕ ಅಂದೇಳಿ ನಮ್ ಹಿರಿಯರು ಹೇಳುದಿತ್ತು. ಹಿಂಗ್ ಮಾಡೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತಮ್ರ. ಅದಕ್ಕೆ ನಮ್ ಅಜ್ಜಿ ಸಾಕಿದ ಕೋಳಿ ಬೆಳಿಗ್ಗೆ 4 ಗಂಟೆಗೆ ಅಥವಾ 5 ಗಂಟೆ ಒಳಗೆ ಕೂಗುದು. ಆಗಳಿಕೆ ಯಾರು ಸೂರ್ಯ ಮೂಡುವರೆಗೆ ಮನ್ಕಂತಿರ್ಲಿಲ್ಲ, ಬೆಳಿಗ್ಗೆ ಬೇಗ ಎದ್ದ ಗದ್ದೆ ಬದಿಗೆ ಕೆಲ್ಸಕ್ ಹೋತಿದ್ರು. ಆದ್ರೆ ಈಗಿನವರಿಗೆ ಬೆಳಿಗ್ಗೆ ಬೇಗ ಏಳುದಂದ್ರೆ ಬಹಳ ಉದಾಸೀನ, ಎಂತಕಂದ್ರೆ ರಾತ್ರಿ ಮಂಕಂದೆ ಲೇಟ್. ಏನೇ ಇದ್ರು ನಮ್ ಹಿರಿಯರು ರೂಢಿಸ್ಕೊಂಡು ಬಂದಂಗೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳು ಅಭ್ಯಾಸವೇ ತುಂಬಾ ಒಳ್ಳೇದು. ನಮ್ ಆರೋಗ್ಯ ಸುಧಾರಣೆಗೂ ಇದರಿಂದ ತುಂಬಾ ಹೆಲ್ಪ್ ಆಗ್ತೆ. ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಇಲ್ಲೊಂದು ಒಳ್ಳೆ ಕತೆ ಇತ್ತು, ಈ ಕತೆನ ಹೇಳೋಕೆ ಈಗ ರೆಡಿಯೇ ಇರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರ್ದಳ್ಳಿ ಮಂಡಳಿಯ 5ನೇ ತರಗತಿಯ ವಿದ್ಯಾರ್ಥಿನಿ ತನ್ವಿ, ಕೇಳಿ ಈ ಕತಿ ಅಂತ ಅಂದ್ರೆ ಅಜ್ಜಿ ಸಾಕಿದ ಹುಂಜ.
4: ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದ್ ಕತೆ ಹೇಳುವ ಅಂತ ಬಂದೆ. ಈ ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದೂರಾಗೆ ಪ್ರಾಯ ಆದ ಒಬ್ಳು ಅಜ್ಜಿ ಇರ್ತಾಳು. ಅವಳು ಮನೆ ಕೆಲ್ಸಕ್ಕ ಇಬ್ರು ಹೆಣ್ಮಕ್ಳನ್ನ ಇಟ್ಕೊಂಡಿರ್ತಾಳ. ಇಬ್ರು ಹೆಣ್ಮಕ್ಳನ್ನ ಸಾಕಿಕೊಂಡಿದ್ದಾಳಲ್ಲದೆ ಅದ್ರೊಟ್ಟಿಗೆ ಒಂದು ಹುಂಜನ್ ಸಹ ಸಾಕಿರ್ತಾಳ. ಪ್ರತಿದಿನ ಬೆಳಗ ಮುಂಚೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಕೂಗ್ತಿತ್ತು. ಅಷ್ಟೊತ್ತಿಗ ಅಜ್ಜಿ ಎದ್ದು ಇಬ್ರು ಹೆಣ್ಮಕ್ಳನ್ನ ಎಬ್ಸಿ ಕೆಲ್ಸ ಮಾಡ್ಕಂದೇಳಿ ಹೇಳ್ತಿದ್ಲು. ಆದ್ರೆ ಅವರಿಬ್ರಿಗೆ ಇನ್ನೂ ಸ್ವಲ್ಪ ಹೊತ್ಸುಕೋ ನಿದ್ರೆ ಮಾಡ್ಕಂದೇಳಿ ಎಣಿಸ್ಕೊಂತಿದ್ದೀರು. ಆದ್ರೆ ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡ್ತಿದ್ಲ. ಹೀಗಾಗಿ ಆ ಹೆಣ್ಮಕ್ಳಿಗೆ ತುಂಬಾ ಬೇಜಾರು ಮಾಡ್ಕೊಂತಿದ್ದೀರು. ಒಮ್ಮೆ ಆ ಹೆಣ್ಗಳಿಗೆ ಹುಂಜವು ಬೆಳಿಗ್ಗೆ ಕೂಗೋದ್ರಿಂದ ಸ್ವತಃ ತಾನೇ ಅಜ್ಜಿ ನಮ್ಮನ್ನ ಎಬ್ಸಿ ಕೆಲ್ಸ ಮಾಡ್ಕಂದೇಳಿ ಹೇಳುದು. ಹುಂಜನೆ ಇಲ್ದಿರ ಅಷ್ಟೊತ್ತಿಗೆ ಅಜ್ಜಿ ನಮ್ಮನ್ನ ಅಷ್ಟು ಬೇಗ ಎಬ್ಸಕ್ ಸಾಧ್ಯವಾತಿಲ್ಲ. ಆತರ ಯೋಚನೆ ಬಂದಿತ್ತು. ತಕ್ಷಣ ಅವರಿಬ್ರು ಸೇರ್ಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ತಕೊಂಡು ಹೋಗಿ ಸಾಯಿಸಿ ಬಿಟ್ರು. ಇಬ್ರು ಮನೆಗೆ ಬಂದು ಇನ್ನು ಮುಂದೆ ತಾವಿಬ್ರು ಸುಖವಾಗಿ ನಿದ್ರೆ ಮಾಡ್ಲಕ್ಕು ತಡ ಮಾಡಿ ಹೇಳಕ್ಕು ಎಂದು ಎಣಿಸ್ಕೊಂಡಿದ್ದೀರು. ಯಾವುದೇ ರೀತಿಯ ಅನುಮಾನ ಬರೆದಿದ್ದಾಗೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರಿಸಿದರು. ಆದ್ರೆ ಆ ರಾತ್ರಿ ಅವ್ರು ತಾವೆಣಿಸಿದಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗಿಲ್ಲ. ಅವ್ರ ನೆಮ್ಮದಿ ಇನ್ನಷ್ಟು ಹಾಳಾಯ್ತು. ಕಾರಣ ಹುಂಜವಿಲ್ಲದ ಕಂಡು ದಿನ ಅವರಿಬ್ರನ್ನ 5 ಗಂಟೆಗೆ ಎಚ್ಚಿದ ಅಜ್ಜಿಗೆ ಸರಿಯಾದ ಸಮಯದ ಅರಿವು ಇಲ್ಲದ ಕಾರಣ 4 ಗಂಟೆಗೆ ಎಬ್ಸಕ್ಕೆ ಶುರು ಮಾಡಿದಳು. ಹೆಚ್ಚು ಬೇಜಾರಾಯಿ ಅವರಿಬ್ರು ಅನ್ಯಾಯವಾಗಿ ಹುಂಜವನ್ನು ಕೊಂದದ್ದು ಅರಿವಾಯಿತು. ಆದರೆ ಕಾಲ ಮಿಂಚಿ ಹೋಯಿತು. ಪುನಃ ಅವಳು 4 ಗಂಟೆಗೆ ಎದ್ದು ಕೆಲಸ ಮಾಡಂಗಾಯಿತು. ಈ ಕಥೆಯಿಂದ ನಾವೇನು ಕಲಿತಪ್ಪ ಅಂದರೆ, ಯಾವುದೇ ವಿಷಯದಲ್ಲಾದರೂ ದುಡುಕಬಾರದು ಎಂಬ ನೀತಿಯನ್ನು ಈ ಕಥೆಯಿಂದ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.
1: ಕೇಂದ್ರೆಲ್ಲ, ನಾವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಎಷ್ಟು ಲಾಭ ಇತ್ತು ಅಂತೇಳಿ ಈ ಕಥೆನ ಬಹಳ ಚಂದ ಮಾಡಿ ಹೇಳಿದ ತನ್ವಿಗೆ ಧನ್ಯವಾದ ಹೇಳ್ತಾ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇಲ್ಲೊಂದು ಒಳ್ಳೆ ಮಾತಿತ್ ಕೇಣಿ. ದಡ್ರ ಮಧ್ಯೆ ದಡ್ರ ಅಂತ ಇರೋದು ಬುದ್ಧಿವಂತಿಕೆ. ಅದೇ ದಡ್ರ ಹತ್ರ ಬುದ್ಧಿವಂತಿಕೆ ತೋರಿಸ್ಕೋರೆ ಬುದ್ಧಿವಂತರು ದಡ್ರ ಹತ್ರ ಅಂದ್ರು. ಅದಕ್ಕೆ ಹೇಳುದು, ನಾವು ಏನೇ ಕೆಲಸ ಮಾಡಿದ್ರು ಅದನ್ನ ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಅಂತೇಳಿ. ಬುದ್ಧಿವಂತಿಕೆ ಜೊತೆಗೆ ನಮ್ಮಲ್ಲಿ ಸನ್ನಡತೆ, ಸದ್ಗುಣ, ಚತುರತೆ ಕೂಡ ಇರಬೇಕಂತ. ನಮ್ಮಲ್ಲಿ ಬುದ್ಧಿ ಚಾತುರ್ಯತೆ ಹಾಗೆ ಇನ್ನಿತರ ಬೇರೆ ಬೇರೆ ಒಳ್ಳೆಯ ಗುಣಗಳನ್ನೆಲ್ಲ ಎಲ್ಲಿ ಹೊರಗೆ ಹಾಕಕ್ಕೆ ಹ್ಯಾಂಗ್ ಹೊರಗೆ ಹಾಕಕ್ಕೆ ಅಂತ ತಿಳಿಬೇಕಾದ್ರೆ ಈ ಚತುರಕ್ಕಾಗಿ ಕತೆ ಕೇಳಕ ನೀವು. ಇದನ್ನ ಹೇಳುವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿದ್ಕಲ್ಕಟ್ಟೆಯ 2ನೇ ತರಗತಿಯ ವಿದ್ಯಾರ್ಥಿ ಶತಾನಂದ ಅಡಿಗ.
5: ಎಲ್ಲರಿಗೂ ನಮಸ್ಕಾರ. ನಾನು ಚತುರ ಕಾಗೆ ಕಥೆಯನ್ನು ಹೇಳುತ್ತೇನೆ. ಒಂದೂರಲ್ಲಿ ಒಂದು ಚತುರ ಕಾಗೆ ಇತ್ತು. ಅದರ ಚತುರತೆ ಹಾಗೂ ಬುದ್ಧಿವಂತಿಕೆಯಿಂದ ಒಂದು ದಿನವೂ ತಪ್ಪದಂತೆ ಆಹಾರ ಹುಡುಕಿ ತನ್ನ ಗೆಳೆಯರ ಬಳಗವನ್ನು ಕೂಗಿ ಕರೆದು ಹಂಚು ತಿನ್ನುತ್ತಿತ್ತು. ಚತುರ ಕಾಗೆಯ ಬಗ್ಗೆ ಎಲ್ಲ ಕಾಗೆಗಳಿಗೆ ಹೆಮ್ಮೆ ಗೌರವ ಮನೆ ಮಾಡಿತ್ತು. ಈ ಮಧ್ಯೆ ಇದನ್ನೆಲ್ಲ ಗಮನಿಸುತ್ತಿದ್ದ ಒಂದು ಮಂಗ ಈ ಕಾಗೆಗೆ ಇಷ್ಟೆಂದು ಮರ್ಯಾದೆಯೇ ಎಂದು ಅಸೂಯೆ ಪಟ್ಟಿತು. ಕಾಗೆಯ ಸ್ನೇಹ ಬಳಗದಲ್ಲಿ ಅಸೂಯೆಯ ಬೀಜ ಬಿತ್ತಿತು. ಕೋತಿ ಮಂಗನ ಬಣ್ಣದ ಮಾತಿಗೆ ಮರುಳಾದ ಕಾಗೆಯ ಕೂಟ ಚತುರ ಕಾಗೆಯನ್ನು ತಿರಸ್ಕರಿಸಿದವು, ಅವಮಾನಿಸಿದವು. ಮಂಗನ ಮಾತು ಕೇಳಿ ಕಾಗೆಯ ಕೂಟದಿಂದ ಚತುರ ಕಾಗೆಯನ್ನು ಹೊರಹಾಕಲಾಯಿತು. ಇತ್ತ ಮಾಡದ ತಪ್ಪಿಗೆ ಈ ಶಿಕ್ಷೆ ಏಕೆ ಎಂದು ನೊಂದಿಕೊಂಡಿತು ಚತುರ ಕಾಗೆ. ಸ್ವಲ್ಪ ಸಮಯ ನಂತರ ಚತುರ ಕಾಗೆಗೆ ಜ್ಞಾನೋದಯವಾಯಿತು. ನಿಂದಿಸುವವರ ಮಾತಿನ ಏಟಿಗೆ ಸಿಲುಕದಂತೆ ಎತ್ತರಕ್ಕೆ ಹಾರುವುದೇ ಲಸು ಎಂಬುದು ಹಾರುತ್ತಾ ಹಾರುತ್ತಾ ಇನ್ನೊಂದು ಊರಿನ ಕಡೆಗೆ ಹಾರಿ ಹೋಯಿತು ಚತುರ ಕಾಗೆ. ತನ್ನ ಸನ್ನಡತೆ ಸದ್ಗುಣ ಚತುರತೆಯಿಂದಾಗಿ ಎಲ್ಲಿ ಹೋದರೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಗನ ಮಾತು ಕೇಳಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿತ್ತು ಎಂದು ಪೆಚ್ಚು ಮೋರೆ ಹಾಕಿಕೊಂಡು ಅರೆ ಹೊಟ್ಟೆಯ ಜೀವನ ಸಾಗಿಸಿದವು ಹೇಳಿಕೆ ಮಾತು ಕೇಳಿದ ಕಾಗೆಯ ಕೂಟ. ಅದಕ್ಕೆ ಹಿರಿಯರು ಹೇಳುವುದು, ದುಷ್ಟದಿಂದ ದೂರ ಇರಿ, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ನೆನಪಿರಲಿ, ಹೇಳಿಕೆ ಮಾತು ಕೇಳಿದರೆ ಜೀವನ ಹಾಳು ಅಂತ. ಧನ್ಯವಾದಗಳು.
1: ಚತುರ ಕಾಗೆ ಕಥೆಯ ಮೂಲಕ ನಾವು ದುಷ್ಟರಿಂದ ಯಾವತ್ತೂ ದೂರ ಇರಬೇಕು, ನಾವು ಬೇರೆಯವ್ರ ಮಾತು ಕೇಮ್ ಕಾಗ ಅಂತೇಳಿ ಬಹಳ ಚಂದ ಮಾಡಿ ಹೇಳಿದ 2ನೇ ತರಗತಿಯ ಶತಾನಂದ ಅಡಿಗ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನಮ್ಮ ಚರ್ಮ ಬಿಳಿ ಬಣ್ಣದಾದ ಮಾತ್ರಕ್ಕೆ ಮಾತ್ರ ನಾವು ಶ್ರೇಷ್ಠ ಅನ್ಕಂಡ್ರೆ ಅದು ನಮ್ ದಡ್ಡತನ. ಬಿಳಿ ಆದ್ರೇನು, ಕಪ್ಪಾದ್ರೇನು, ಬಿಳಿ ಶ್ರೇಷ್ಠ ಕಪ್ಪು ನಿಕೃಷ್ಟ ಎಂಬುದು ತಪ್ಪು. ಬಿಳಿ ಅಥವಾ ಕಪ್ಪು ಎಂಬುದು ನಮ್ಮ ಶ್ರೇಷ್ಠತೆಯನ್ನ ತೋರಿಸುತ್ತಂತ ತಿಳ್ಕಂಡ್ರೆ ಅದು ನಮ್ಮ ಮೂರ್ಖತನೂ ಹೌದು. ಎಂತಕ್ಕಂದ್ರೆ ನಮ್ಗೆ ಶ್ರೇಷ್ಠತೆ ಸಿಕ್ಕುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ನಡತೆಯಿಂದ, ನಮ್ಮ ವರ್ತನೆಯಿಂದ, ಮತ್ತೆ ನಮ್ಮಲ್ಲಿಪ್ಪು ಪ್ರತಿಭೆಯಿಂದ. ಇದನ್ನ ಎಲ್ಲರೂ ತಿಳ್ಕಣಕ್ಕೆ. ನಾನು ಇಷ್ಟೆಲ್ಲ ಹೇಳೋದು ಎಂತಕ್ಕಂದ್ರೆ ಇಲ್ಲೊಂದು ಕತೆ ಇತ್ತು. ಏನಂದ್ರೆ ಬಿಳಿಗೆ ನಾನು ಬಿಳಿ ಅನ್ನೋ ಜಂಬ. ಇದನ್ನ ಹೇಳುಕೆ ಈಗ ರೆಡಿ ಇಪ್ಪರ್ ಸಾನಿಕಾ ಜಪ್ತಿ. ಇವಳು ನಮ್ಮ ಕುಂದಾಪುರದೇ ಹುಡುಗಿ, ಆದ್ರೆ ಇವಳು ಓದ್ತಾ ಇರೋದು ದೂರದ ಮಹಾರಾಷ್ಟ್ರದ ಡೊಂಬಿವಲಿಯ ಮಂಜುನಾಥ ವಿದ್ಯಾಲಯದ 10ನೇ ತರಗತಿಯಲ್ಲಿ. ಈಗ ಕೆಂಬ ಈ ಕತೆ ಬಿಳಿ ಅನ್ನೋ ಜಂಬ.
6: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಳಿ ಅನ್ನೋ ಜಂಬ ಈ ಕಥೆಯನ್ನ ಹೇಳ್ತಿದ್ದೀನಿ. ಎಲ್ಲರೂ ಬಿಳಿ ಬಣ್ಣ ಅಂದ್ರೆ ಶುಭ್ರ ಅಂತ ತಿಳ್ಕೊಂಡು ಒಂದ್ಸಲ ಬಿಳಿ ಬಣ್ಣಕ್ಕೆ ತುಂಬಾ ಜಂಬ ಬಂತು. ಕರಿ ಬಣ್ಣನ ಕರೆದು, ಏ ಕಪ್ಪೆ, ನನ್ನಲ್ಲಿ 7 ಬಣ್ಣಗಳಿವೆ, ನಾನು ಬಣ್ಣದ ರಾಜ, ಬಿಸಿಲು ಕೂಡ ನನ್ನದ್ದೇ, ನೀನು ಯಾರಿಗೂ ಬೇಡದ ಕತ್ತಲು, ಇವತ್ತಿಂದ ನೀನು ನಾನ್ ಹೇಳ್ದಾಗೆ ಕೇಳಬೇಕು, ನನ್ನ ಗುಲಾಮನಾಗಿರ್ಬೇಕು, ನಾನ್ ಮಾಡೋ ಕೆಲ್ಸ ಎಲ್ಲ ನೀನ್ ಮಾಡು ಅಂತ ಹೇಳ್ತು. ಕರಿ ಬಣ್ಣಕ್ಕೆ ಒಪ್ಪದೆ ಬೇರೆ ದಾರಿಯೇ ಇರಲಿಲ್ಲ, ಬಿಳಿ ಬಣ್ಣದ ಸೇವಕ ಆಗಿ ಕೆಲಸ ಮಾಡ್ತಾ ಇತ್ತು. ಎಲ್ಲರೂ ಕರಿ ಬಣ್ಣನ ತುಚ್ಛವಾಗಿ ನೋಡೋಕೆ ಶುರು ಮಾಡಿದ್ರು. ಒಂದಿನ ಅಂತೂ ಬಿಳಿ ಬಣ್ಣ ಎಲ್ಲರೆದುರಿಗೂ ಕರಿ ಬಣ್ಣನ ಕರೆದು, ಏ ಗುಲಾಮ, ಏನ್ ನೋಡ್ತಾ ಇದೀಯಾ, ನಾನ್ ಹೋಗೋ ದಾರಿಯೆಲ್ಲ ಕ್ಲೀನ್ ಮಾಡಿಡು, ಬಿಳಿ ಬಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ, ನಾನಿದ್ದಲ್ಲೆಲ್ಲ ಶುಭ್ರ ಆಗಿರ್ಬೇಕು, ಹೋಗ್ ಹೋಗ್ ಅನ್ಬಿಡ್ತು. ಕಪ್ಪು ಬಣ್ಣಕ್ಕೆ ತೀರ ನಾಚಿಕೆ ಅವಮಾನ ಆಯ್ತು. ಅದು ತುಂಬಾ ಬೇಜಾರು ಮಾಡಿಕೊಂಡು ಕಾಡೊಳಗೆ ಒಂದು ಗುಹೆಯೊಳಗೆ ಹೋಗಿ ಅಳುತ್ತಾ ಕೂತು ಬಿಡ್ತು. ಮಾರನೇ ದಿನದಿಂದ ಏನ್ ಆಶ್ಚರ್ಯ, ಬಿಸಿಲು ಕಳೆದು ಕತ್ತಲಾಗೋ ಹೊತ್ತಾದರೂ ಬಿಸಿಲು ಮಾಸಲೇ ಇಲ್ಲ, ಎಲ್ಲರೂ ಇನ್ನೂ ರಾತ್ರಿ ಆಗಲಿಲ್ವಲ್ಲ ಅಂತ ಕೂತಿದ್ರು. ಆದರೆ ರಾತ್ರಿ ಆಗಲೇ ಇಲ್ಲ. ಹಗಲು ಯಾವುದು, ರಾತ್ರಿ ಯಾವುದು ಅಂತ ತಿಳಿದೆ ಜನರ ಬದುಕೆಲ್ಲ ಅಸ್ತವ್ಯಸ್ತವಾಗೋಯ್ತು. ಜನಕ್ಕೆ ನಿದ್ರೆ ಸರಿ ಬಾರದೆ ಹುಚ್ಚರ ಹಾಗೆ ಆಡೋಕೆ ಶುರು ಮಾಡಿದ್ರು. ಬಿಳಿ ಬಿಸಿಲು ನೋಡಿ ನೋಡಿ ಎಲ್ಲರಿಗೂ ಸಾಕಾಗೋಯ್ತು. ಒಂದು ಸಲ ರಾತ್ರಿ ಆದ್ರೆ ಸಾಕಪ್ಪ, ಈ ಹಾಳು ಬಿಳಿ ಬಣ್ಣದ ಬಿಸಿಲು ನೋಡಿ ಸಾಕಾಗ ಹೋಗಿದೆ ಅಂತೂ ಅಂತ ಬಯ್ಯೋದಕ್ಕೆ ಶುರು ಮಾಡಿದ್ರು. ಜನ ಬಯ್ಯೋದು ಬಿಳಿ ಬಣ್ಣಕ್ಕೂ ಗೊತ್ತಾಗಿ ನಂದು ತಪ್ಪಾಯ್ತು ಅನ್ನೋದು ಅದಕ್ಕೂ ಅರ್ಥ ಆಯ್ತು. ಎಲ್ಲರಿಗೂ ಕತ್ತಲಿನ ಮಹತ್ವ ಗೊತ್ತಾಗಿ ಕರಿ ಬಣ್ಣ ಎಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದ್ರು. ಹುಡುಕ್ತಾ ಹುಡುಕ್ತಾ ಅದು ಕಾಡಿನೊಳಗೆ ಒಂದು ಗುಹೆಯೊಳಗೆ ಕೂತಿದ್ದು ಗೊತ್ತಾಗಿ ಎಲ್ಲರೂ ಕ್ಷಮೆ ಕೇಳಿ ವಾಪಸ್ಸು ಕರೆತಂದ್ರು. ಈಗ ಬಿಳಿ ಬಣ್ಣ ಸದ್ದಿಲ್ಲದೆ ಮುಖ ಆಚೆ ತಿರುಕೊಂಡು ಕೂತಿದೆ. ಈ ಕಥೆಯ ನೀತಿ, ಬಿಳಿ ಬಣ್ಣದವರು ಶ್ರೇಷ್ಠ ಎನ್ನುತ್ತಾರೆ, ಆದರೆ ನಮಗೆ ಶ್ರೇಷ್ಠತೆ ಬರುವುದು ನಮ್ಮ ನಡತೆಯಿಂದ ಮಾತ್ರ. ಧನ್ಯವಾದಗಳು.
1: ತಿಳಿಯಿತಲ್ಲ, ನಮ್ಗೆ ಶ್ರೇಷ್ಠತೆ ಸಿಗುವುದು ನಮ್ಮ ಬಣ್ಣದಿಂದ ಅಲ್ಲ, ನಮ್ಮ ವರ್ತನೆಯಿಂದ, ನಮ್ಮ ಗುಣದಿಂದ, ನಮ್ಮ ಪ್ರತಿಭೆಯಿಂದ. ಈ ಕಥೆನ ಬಹಳ ಚಂದ ಮಾಡಿ ಹೇಳ್ದ ಸಾನಿಕಾ ಜಪ್ತಿಯುಳಿಗೆ ಧನ್ಯವಾದ ಹೇಳ್ತಾ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಮನುಷ್ಯನ ಹಲವು ದುರ್ಗುಣಗಳಲ್ಲಿ ಮೋಸ ಮಾಡುವುದು ಒಂದು. ಎಂತ ವಿಚಿತ್ರ ಕಾಣಿ, ಮೋಸ ಮಾಡುವವರ ಮೋಸ ಮಾಡೋಕೆ ಮುಗ್ಧರನ್ನೇ ಹುಡುಕುವುದು. ಮೋಸ ವಾಪರು ಅಷ್ಟೇ, ಮೋಸ ಮಾಡೋರ್ನೇ ನಂಬುದು. ಯಾರಲ್ಲಿ ಒಳ್ಳೆತನ ಇರುತ್ತೋ ಅವ್ರು ಯಾರಿಗೂ ಮೋಸ ಮಾಡೋದಿಲ್ಲ, ಆದರೆ ತಮ್ಮ ಒಳ್ಳೆತನದಿಂದ ಅವರೇ ಹೆಚ್ಚಾಗಿ ಮೋಸವಾತರು. ಮೋಸಕ್ಕೆ ಒಳಗಾದವರು ನೆಮ್ಮದಿಯಿಂದ ಇರಬಹುದು, ಆದರೆ ಮೋಸ ಮಾಡಿದವರು ಎಂದಿಗೂ ನೆಮ್ಮದಿ ಕಾಮಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇಲ್ಲೊಂದು ಕತೆ ಇತ್ತು, ಮೋಸದ ಫಲ ಹೆಂಗಿರುತ್ತ ಅಂತ ತಿಳ್ಕೊಂಡ್ಕರೆ ನೀವು ಈ ಕಥೆನ ಕೇಳ್ಕ. ಇದನ್ನ ಹೇಳೋಕೆ ನಮ್ ಜೊತೆಗೆ ಇಪ್ಪುದು ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿನಿ ತ್ರಿಷಾ. ಕತೆ ಹೆಸರೇ ಮೋಸದ ಫಲ, ಕೇಳಿ.
7: ಎಲ್ರಿಗೂ ನಮಸ್ಕಾರ. ಇಂದು ನಾನು ಮೋಸದ ಫಲ ಎಂಬ ಕಥೆಯನ್ನ ಹೇಳಲು ಬಯಸುತ್ತೇನೆ. ಒಂದು ರಂಗೆ ಒಬ್ಬ ರಾಜ ಇರ್ತ, ಅವನ್ ಸುಮ್ನೆ ಕೂತ್ಕೊಂಡಿರ್ತ, ಎಲ್ಲರಿಗೂ ಹಂಗೆ ಸುಮ್ನೆ ಕೂತ್ಕೊಂಡ್ರು ಕೂಡ ಒಂದೊಂದ್ ಯೋಚನೆ ಮಂಡಿ ಬತ್ತೆ ಇರತ್. ಹಾಗೆ ಇವನಿಗೂ ಒಂದ್ ಯೋಚನೆ ಮಂಡಿ ಬತ್. ಹಾಗೆ ಕೆಲ್ಸ ಮಾಡ್ತಾ ಇರೋರಿಗೆ ಎಲ್ಲ ಗಮನವು ಆ ಕೆಲ್ಸ ಮೇಲೆ ಹೋದ್. ಈ ರಾಜ ಸುಮ್ನೆ ಕೂತ್ಕೊಂಡಿದ್ದಲ್ಲ, ಇವನಿಗೊಂದ್ ಮಂಡಿ ಬತ್. ನನ್ನ ಆಸ್ಥಾನದಲ್ಲಿದ್ದ ಮಂತ್ರಿಗಳು ಒಳ್ಳೆರ ಕೆಟ್ಟರ ಎಂಬ ಅನುಮಾನ ಇವನ ಮಂಡಿಗೆ ಹೋಗತ್. ಇವತ್ತಿಗೆ ಸೈನಿಕನನ್ನ ಕರೆತಾನೆ. ಏ ಸೈನಿಕ, ಹೋಗಿ ನನ್ನ ಆಸ್ಥಾನದ 3 ಮಂತ್ರಿಗಳನ್ನು ಕರೆತರಲು ಹೇಳಿ ಅಂತ ಹೇಳ್ತಾ. ಆಯ್ತು ಪ್ರಭು, ಹೋಗಿ ನಾನು ಕರೆದುಕೊಂಡು ಬರುವೆ ಅಂತ ಹೇಳ್ತಾ ಅವ ಹೋತ. 3 ಜನ ಮಂತ್ರಿಗಳು ರಾಜನ ಎದುರು ನಿಂತ್ಕೊಳ್ತಾರೆ. ಏನು ರಾಜರೇ, ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ಆ ರಾಜ ಹೇಳ್ತಾ, ನೋಡಿ ನೀವು 3 ಜನ ಕಾಡಿಗೆ ಹೋಗಿ ನನಗೆ ರುಚಿ ರುಚಿಯಾದ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಹೋಗಿ ಹೋಗಿ ಎಂದು ಅವ್ರು 3 ಜನನು ಬೆಳೆಸಿ ಬಿಡ್ತಾ. ಅವ್ರು 3 ಜನ ಕಾಡಿ ಹೋದ್ರು. ಅವ್ರ 3 ಜನದಂಗೆ ಒಬ್ಬ ತುಂಬಾ ಪ್ರಾಮಾಣಿಕ, ಅಂದ್ರೆ ಹೇಗಂದ್ರೆ ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಬಾರದಂತ್ರಲ್ಲ ಹಾಗೆ, ಇವನು ಹಾಗೆ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ. ಇನ್ನಿಬ್ರು ಇದ್ರು, ಇನ್ನಿಬ್ರು ಇನ್ನೊಬ್ಬ ಉದಾಸೀನನು ಹೌದು ಅವನಿಗೆ, ಮತ್ತು ಪ್ರಾಮಾಣಿಕನೂ ಅಲ್ಲ. ಇನ್ನೊಬ್ಬ ಏನೂ ಮಾಡೋಕ್ಕೆ ಸಾಲಲ್ಲ, ಹಾಗೆ ಅವನು ಪ್ರಾಮಾಣಿಕತೆನೇ ಇಲ್ಲ ಅವನ ಮನುಷ್ಯತ್ವದಲ್ಲಿ. ಹಾಗೆ ಒಂದನೆಯ ವ್ಯಕ್ತಿ ಹೇಗಂದ್ರೆ ತುಂಬಾ ಪ್ರಾಮಾಣಿಕನಲ್ವೇ. ಹಾಗೆ ರಾಜರಿಗೆ ನಮ್ಮ ರಾಜರು ಹೇಳಿದ್ದಾರೆ, ನಾ ಹಣ್ಣು ತರ್ಲಿಕ್ಕೆ ರುಚಿ ರುಚಿಯಾದ ಹಣ್ಣನ್ನ ಕಾಡೆಲ್ಲ ಹುಡುಕಿ ತಗೊಂಡ್ ಬಂದು ಗಂಟು ಮುಟ್ಟೆಯಲ್ಲಿ ಕಟ್ತಾನೆ. ಇನ್ನೊಬ್ಬ ವಾನಿ ಉದಾಸೀನೂ ಹೌದಲ್ವಾ, ಹಾಗೆ ಅವನು ಯಾರು ಹುಡುಕುತ್ತಂತ ಹೇಳಿ ಪೂರ್ತಿ ಕೆಳ ಬಿದ್ದ ಕಸ ಕಡ್ಡಿನೆಲ್ಲ ಹೆಕ್ಕಿ ಮೇಲ್ ಮಾತ್ರ ಒಂದ್ ನಾಲ್ಕೈದು ಹಣ್ಣನ್ನಿಟ್ಟು ಗಂಟು ಮುಟ್ಟಿ ಕಟ್ತ. ಇನ್ನೊಬ್ಬ ಕೊಳ್ತಾದ ಹಣ್ಣನ್ನ, ಹಕ್ಕಿ ತಿನ್ಬಿಟ್ಟದ ಹಣ್ಣನ್ನ ಇವನ್ನೆಲ್ಲ ತಗೊಂಡು ಮೇಲ್ ಮಾತ್ರ ಒಂದ್ ಎರಡು ಮೂರು ಗನ ಹಣ್ಣನ್ನಿಟ್ಟು ಗಂಟು ಮುಟ್ಟಿ ಕಟ್ತ. ರಾಜನೆದ್ರ ಹೋಯ್ ಮೂರು ಜನ ಗಂಟು ಬಾಯಿ ಬಿತ್ತರು. ಅಷ್ಟೊತ್ತಿಗೆ ರಾಜ ಹೇಳ್ತಾ, ಸೈನಿಕ ಬಾಯಿಲಿ ಇವ್ರ ಮೂರು ಜನನು ಒಂದೊಂದು ಕೊಠಡಿಗೆ ಹಾಕು, ಮತ್ತೆ ಅವ್ರು ತಂದ ಆ ಗಂಟಿನ ಚೀಲನ್ನು ಅವರ ಕೊಠಡಿಯೊಳಗಿಡ ಅಂತ ಹೇಳ್ತಾ. ಸರಿ ಆಗಲಿ ರಾಜರೇ ಅಂತ ಹೇಳಿ ಸೈನಿಕ ಅವ್ರವ್ರ ತಂದ ಹಣ್ಣನ್ನ ಅವ್ರವ್ರ ಹತ್ರ ಇಡ್ತ. ಮತ್ತಿನ್ನೊಂದು ಅಂತ ಹೇಳ್ತಾ, ಅವನಿಗೆ ತಿಂಬುಕೆಂತ ಹಾಕ್ಬೇಡಿ, ಅವರಿಗೆ ಅವ್ರ ತಂದ ಹಣ್ಣುಗಳಿದೆ ಅಲ್ಲ ಅದನ್ನೇ ತಿನ್ಕೊಂಡಿರ್ಲಿ, ಯಾರು ಊಟ ಕೊಡ್ಬೇಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸೈನಿಕ ಅವನು ಹೇಳ್ದಂಗೆ ಗೆಂಟು ಮುಟ್ಟಿ ತಗೊಂಡು ಹೋಗಿ ಅವ್ರು ತಂದ ಹಣ್ಣುಗಳನ್ನ ಅವ್ರ ಬುಡ್ದಲ್ಲಿ ಇಡ್ತ. ಆಮೇಲೆ ಅವನು ಒಬ್ಬನೇ ಪ್ರಾಮಾಣಿಕ ವ್ಯಕ್ತಿ ತಂದ ಗನಗನ ಹಣ್ಣನ್ನ ಅವ ತಿಂದಷ್ಟ ಪುಷ್ಟವಾಗಿ ಬೆಳೀತ. ಇನ್ನಿಬ್ರು ಅದನ್ನ ತಿಂಬುಕು ಇಲ್ಲ ಬಿಸಾಕುಕು ಇದೆ ಅವರ ಹೊಟ್ಟೆಗೆ ಹಾಳು, ಹಾಗೆ ಅವರು ತಿಂದೆ ಹಾಗೆ ಬೆಚ್ಚಿ. ಆಮೇಲೆ ರಾಜನಿಗೆ ಗೊತ್ತಾಗುತ್ತೆ ಇವನೇ ಪ್ರಾಮಾಣಿಕವಾದವನು, ಇಬ್ಬರು ಪ್ರಾಮಾಣಿಕರಲ್ಲ ಅಂತ ಗೊತ್ತಾಗುತ್ತೆ. ಈ ಕಥೆಯ ನೀತಿ ಏನೆಂದರೆ ಒಳ್ಳೆಯವರಿಗೆ ಒಳ್ಳೆಯದಾದ ಫಲ, ಕೆಟ್ಟವರಿಗೆ ಕೆಟ್ಟದಾದ ಫಲ.
1: ನಿಜ, ಒಳ್ಳೆಯವರಿಗೆ ಒಳ್ಳೆ ಫಲ, ಕೆಟ್ಟವರಿಗೆ ಕೆಟ್ಟ ಫಲ. ಈ ಒಂದು ನೀತಿನ ಈ ಕಥೆಯ ಮೂಲಕ ಬಹಳ ಚಂದ ಮಾಡಿ ಹೇಳಿದ ತ್ರಿಷಾ, ಇವಳಿಗೆ ಧನ್ಯವಾದ. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರಿಯ ಕೇಳುಗ್ರೆ, ಇವತ್ತು ಸತ್ಯವಾದಿ ಜಿಂಕೆಗಳು ಕಥೆಯಿಂದ ಪ್ರಾರಂಭಿಸಿ ಮೋಸದ ಫಲ ಕಥೆಯವರೆಗೂ ಒಟ್ಟು 6 ಕಥೆ ಕೇಳ್ರಿ ಅಲ್ಲ. ನೀವು ಕೇಳದ್ದು ಕಥೆಯ ನೀತಿನೆಲ್ಲ ನಮ್ಮ ಜೀವನದಂಗೆ ಅಳವಡಿಸ್ಕೊಂತ ಹೋದ್ರೆ ನಮ್ಮ ಜೀವನ ಹೆಂಗಾತ್ತಂತೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೇದಾತ್ತ ಇಲ್ಲಿಯಾ ಅಂತೇಳಿ ಕೇಳಿದ್ರೆ ಖಂಡಿತ ಒಳ್ಳೇದಾತ್ತು. ಹೌದು, ಅಜ್ಜಿ ಕಥೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮ್ಗೆ ಬದುಕುಕ್ಕೆ ತಾಕತ್ತು ಕೊಡುತ್ತೆ, ಅದೇ ನಮ್ಮ ಬದುಕುವ ಟಾನಿಕ್ ಕೂಡ. ಹೌದು, 6ನೇ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳಿ ಈ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸಿದ ನಮ್ಮ ಪುಟಾಣಿಗಳಾದ ನಾಗರತ್ನ ಬಿದ್ಕಲ್ಕಟ್ಟೆ, ಅನುಶ್ರೀ ಸಿದ್ದಾಪುರ, ತನ್ವಿ ಹಾರ್ದಳಿ ಮಂಡಳಿ, ಶತಾನಂದ ಅಡಿಗ ಬಿದ್ಕಲ್ಕಟ್ಟೆ, ಸಾನಿಕಾ ಜಪ್ತಿ, ತ್ರಿಷಾ 90, ಇವರೆಲ್ಲರಿಗೂ ಕೂಡ ನಮ್ಮ ರೇಡಿಯೋ ಕುಂದಾಪುರ ಪರವಾಗಿ ಧನ್ಯವಾದ. ಮಕ್ಕಳಿಗೆ ಅಜ್ಜಿ ಕತೆ ಹೇಳಿಕೆ ಪ್ರೇರಣೆ ನೀಡಿ ಇಲ್ಲಿವರೆಗೆ ಕರ್ಕೊಂಡು ಬಂದ ಶಾಲಾ ಶಿಕ್ಷಕ ಶಿಕ್ಷಕಿಯರಿಗೂ, ಪೋಷಕರಿಗೂ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾಗಿರುವಂತಹ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳು. ಇದೇ ರೀತಿ ನೀವು ಕೂಡ ನಿಮ್ಮ ಮಗುವಿಗೂ ಈ ತರ ಕತೆ ಹೇಳ್ಕೊಂಬ ಆಸೆ ಇದ್ರೆ ಹಿಂಗ್ ಮಾಡಿ, ನಿಮ್ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿಸಿ ನಮ್ಮ ಕುಂದಾಪುರದ ಈ ರೇಡಿಯೋ ಕುಂದಾಪುರದ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಈ ನಂಬರ್ ಒಂದು ಸ್ವಲ್ಪ ಬರ್ಕಣಿ, 8073829233. ಇನ್ನೊಂದು ಸಲ ಹೇಳ್ತೀನಿ, 8073829233. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟು ಹಾಯ್ಕೊಂಡು ನಾನು ಬರ್ತೆ. ಅಲ್ಲಿವರೆಗೆ ಕಾಯ್ತಾ ಇರಿ, ಪ್ರತಿದಿನ ನೀವು ಕೇಳ್ತಾ ಇರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಅಜ್ಜಿ ಕತೆ ಹೇಳೋ ಮಕ್ಕಳ ಜೊತೆಗೆ ಮತ್ತೆ ಬರ್ತೆ. ಅಲ್ಲಿವರೆಗೂ ನಿಮ್ಗೆಲ್ಲ ನಮಸ್ಕಾರ, ಬಾಯ್ ಬಾಯ್, ನಮಸ್ಕಾರ.

0: ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದೆ.

0: ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಆರ್ಜೆ ಬೃಂಗ, ಹಾಗೆ ನನ್ನ ಜೊತೆ ಆರ್ಜೆ ನಿವೇದ ಅವರು ಇದ್ದಾರೆ. ನಾವಿಬ್ರು ಸೇರ್ಕೊಂಡು ನಿಮಗೋಸ್ಕರ ಒಂದು ಹಾಡು ಹೇಳಿತ್ತು. ಅದು ಯಾವ್ದಂತ ಕೇಳ್ತಿದ್ರ, ಅಭಿನಾ ಜಾವೋ ಚೋಡ್ಕರ್. ಎಲ್ಲ ಕೇಳಿ ಎಂಜಾಯ್ ಮಾಡಿ.

0: ಮಹಿಳಾ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
1: ಈ ವೈಭವಣ್ಣ
2: ಎಂತದೆ?
1: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
1: ಅಲ್ಲೋರೆ.
0: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಕ್ಕತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ. ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ ಇದು. ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತ ಗೀತೆ.
1: ದಾನವದೈವ ಕುಮಾರ್ನವ ಚಂದ್ರ ಜನ್ಮ ಬರಲಿಗೆ ನಮೋ ನಮೋ. ದಾನವದೈವ ಕುಮಾರ್ನವ ಚಂದ್ರ.

ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ ಪಾರ್ವತಿ

ಕರುಣಾ ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪದ

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತ ಹಳೆ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ವಿಷವದಾಗೆ ನ್ಯಾಯದಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ ರಕ್ಷ.

ಮರಳಿ ಕಾರಯ್ಯ, ಮರಳಿ ಕಾರಯ್ಯ, ಮರಳಿ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅಂತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಗಂಟ ಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತ ಒಂದು ಚಿತ್ರದ ಅದ್ಭುತವಾದಂತ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂ ಒಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನದ ಅದ್ಭುತವಾದಂತಹ ಗೀತೆ. ಇದು ಕೆ ಎಸ್ ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತ ತಾರಾಗಣದ ಅದ್ಭುತವಾದಂತ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತ ಗೀತೆಯತ್ತ ಸಾಗೋಣ.

ಶೃಂಗ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಛೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಹೊಡಿತ್ರಿ, ಹಳ್ಳಿ ಚಪ್ಪಿ ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್, ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲ ಕಂದಿ. ಆ ಸಿಟ್ಟಿಗೆ ಆಗಂಡಿ ಎಂತ ಮಾಡದ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಗಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ನಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ಹೇಳ.

0: ಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕಕ್ಕೂ ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದ್ 5 kg ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
2: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
3: ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
4: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ಲೆ ಕಾಂತಲ?
1: ಸಾಕು ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
0: ಅದನ್ನು ಒಂದ್ ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಿಯಾ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರಿಯಾ?
3: ಹೇಳ್ತಾ

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣನ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳು ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದೆ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನೆಡ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಯಾಕೆ ಹೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ನಣ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನಿರ್ ಸುಮ್ನಿರ್ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾರ ಸಮ ಕೊಟ್ಟಿಗೆ ಶಾಲೆ ಬಿಟ್ಟಿ ಬಂದಿ
0: ಏ ಬೊಬ್ಬರಿಯಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಲಕ್ಷ್ಮಣ್ಣ ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತು.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದೆಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಹಾಕಾಗ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
0: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
2: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡ್ರಿ. ಅದೇ ನಿಮ್ಮನೆಗೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
2: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
2: ಏ ಬರ್ಯ
3: ಸುಶೀಲಾ. ಏ ಸುಶೀಲಾ, ಅಯ್ಯಯ್ಯ ಎಂತ ಹೆಂಗ್ಸೆ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಒರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡದೆ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡದ್ದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ. ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗೆ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್ ಅದೇ ನನ್ ಗಂಡಿಗೆ ಅಂತಾರು ಆಯ್ರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡ್ದಕ್ ಬೇಜಾರಾಯ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟೆಲ್ಲ.
4: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ? ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು.
6: ಅಯ್ಯ ಅಬ್ಬ, ಲೋಕದಂಗೆಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ. ಹಳತಲ್ಲ ನೆನ್ಬಿಡ್ಬಿಡ ಸುಶೀಲ ನೀನ. ಆಗಳಿಗ್ ನಿನ್ ಮಾಯಿ ಮೀನ್ ಗಸಿ ಕಾಯಿ ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯಿ ತಕೋ ಹತ್ತಿದ್ದಾಳ.
5: ನೀನ್ ಬರೀ ಕಾಯಿ ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
6: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತು. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ.
5: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದಳಿ
6: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
5: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್ ಅದ್ ಸರಿ ಹಂಗರ?
6: ಅಲ್ಲ ಹಂಗ್ ಹೇಳುದಾರ ನಿಂದು ಸುಮಾರಿತ್ತ.
5: ಏನ
6: ಹೇಳುದ?
7: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತಾರ ನೀನ್ ಬರ್ಕ, ನಿನ್ಗೆ ಅಂತಾರ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
5: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಾಳ ಕಾಣ್. ಹೋಯ್ ತಪ್ಸ ಹೋಗ.
7: ಏ ಬಬ್ಬರ್ಯ ಹಲೋ
0: ಎಂತ ಗಡ ಇನ್ನು ಹೇಳ್ಯಾ ಮನೆ ಕಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಯ ನೀನ?
7: ಕಾಲೇಜ ಇವತ್ ರಜಿ ಅಲ್ಲ ಮಾರ.
0: ಎಂತ ರಜಿಯ? ಮೆಸೇಜ್ ಬರ್ಲ ಇವತ್ತು?
7: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
0: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತು?
7: ಇವತ್ ರಕ್ಷಾಬಂಧನ ಅಲ್ಲ ಮಾರೆ.
0: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
7: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
0: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೋರ್ ಎಲ್ಲ ಹೆಣ್ಗಳು ರಾಕಿ ಕಟ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
7: ಹೋ ಮಾರೆ, ನೀವೆಲ್ಲ ಶಾಲಿಗೆ ಕಲ್ತು ಅಪ್ಪ ಅಪ್ಪಿನ ಸಾಂಕ್ವಾರ ನಿನ್ ಗ್ಯಾಂಟಿ ಕಿಚ್ಚಡ ಹೊಗೆತೇತಿ. ಇದೆಂತ ಅಮ್ಮರ ಅಂತ ಪಟ್ಟಿ ಮಾಡ್ತಿದ್ರಿ?
6: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
7: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8. ಎಂತ ಮಗ ಇದು?
6: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
2: ಈ ಎಂಟಣ್ಣ ಧನುಷ್ ಯಾರು?
6: ಅಯ್ಯೋ, ಆ ಧನುಷ್ ಅಣ್ಣ ಎಂತದ್ದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಾಣಿ ರಾಕಿ ಕಟ್ಟು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
2: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಾಣಿ ರಾಕಿಯೂ ಬೇಡ, ಅಲ್ಲಿ ಕೋಳಿ ಕೂಡ ಮೇಲೆ ದನಿಗೆ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕಟ್ಟೆ. ನಿಮ್ಮಿಬ್ರ ನನ್ ಮಕ್ಕಳೊಂದಿಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಅತ್ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜ್ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ 10 ರೂಪಾಯಿ ರಾಕಿ, 8 ಅಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಓದನ್ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರ್ಲ ಮಾರೆ.
6: ಸಾರಿ ಅಪ್ಪಯ್ಯ.
2: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
6: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರಾಚಿ ಹೋಯ್ ಬನ್ನಿ ಅಲ್ಲ.
2: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಗಿ ಕಟ್ಸ್ಕಂತ್ರ ನಿಂಗೆ ಅಷ್ಟು ಗೊತ್ತಿಲ್ಲ ಹೋಗ.
6: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: देख जरा ये टोप, पहन के बन जा गोप रे बेटा, पहन के बन जा गोप, काली चमड़ी गोरी कर दे ये लक्ष का टोप रे बेटा, ये लक्ष का टोप।
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
1: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನಿ.
1: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
1: ನೀ ಎಲ್ಲಿ ವಾತೆ?
2: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಮ್ರಿ ಇವತ್.
1: ಎಂತ ಜಲ್ಜನ್ ತೋಟ್ಲಿಗೆ ಹಾಕುದಾ? ತೋಟ್ಲು ಇಸ್ಕ ಬೀಳುದಿಲ್ಲನಾ?
2: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
1: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ಲಿ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಬರಿಲ್ಲ.
2: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಎಲಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್. ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತಿ ನಂಗೆ, ಹೊಡಿತೀಯ?
2: ಅಯ್ಯೋ,
1: ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
3: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿಯೆಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನೀನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
2: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
3: ಸೊಟ್ಬೇಲ್ ಬಿಡ್ತೆ ಕಣ್ ನಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
2: ಏ ಬಬ್ಬರ್ಯ.
4: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಳ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕಾಲೇಜ್ ಆಫ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहली नजर मेरी जिंदगी के फैसले आजमाना दो अगर
1: ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ
2: ಸುಶೀಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
2: ಬಾರಿಗಾರು ಒಬ್ರ ಆಚಿಗಾರು ಒಬ್ರಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆಗ್ತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ರು ಬಂದ್ ಬಿಡ್ಸ್ಲಕ್ಕ
2: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ
3: ಇವ್ರು ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
2: ಅದೆಂತೋ ಹೇಳ್ತಾರಲ್ಲ ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲತ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದಾ
1: ಹೇ ಅಲ್ಕಣ ಅದೇರ್ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ ಅದ್ ನಿಮ್ಮನಿದನು ಅಲ್ದಾ
3: ಅಯ್ಯಯ್ಯೋ ದೇವ್ರೆ ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ ಆ ಗಣಸ್ ಬಿಟ್ಕೋಕು ಕಣಿತಲ್ಲ
4: ಏ ಬಬ್ಬರ್ಯಾ

मैं हो गई पहली नजर मेरी, जिंदगी के फैसले आजमाना दूँ अगर

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದು?
1: ಅದಾ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರೆ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದಾ ಮೊನ್ನೆ ಒಂದ್ ದನಿಂದ ತಕ್ಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡು ಹೇಳಿದೆ.
0: ಅಯ್ಯೋ ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲ್ಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ್ಕ ಬಾಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ದು ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ್ರೆ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳತ್ತು
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ್ರೆ, ನಾ ಹೇಳ
0: ಮಾತಾಬೇಡಿ.
1: ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲ್ಸ ಮಾಡ, ಈ ದನ್ನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೇ ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
0: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯೆ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
0: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರಿಯಾ.

0: ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೇಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ ಗೆಂಡಿ ಕಿತ್ಕೊ ಬರ್ಲತ್ರಿ? ಹೋಗೋರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಲ್ಲಿ ಮೀನ್ ಎಡ್ಕ ಬಂದಿದ್ದಿ, ತಗೋ.
4: ಇದನ್ನೆಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದೆ?
5: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗ ಆಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಶು
3: ಬಿಡ, ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ್ ಪುಸು ಶುರು ಆಗ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಕ್ ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯಾ? ಮಗನೇ ಇನ್ನೊಂದ್ ಸಲ ಮನಿ ಬದಕ್ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
7: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರು ಮಾರಿ.
7: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ?
8: ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
8: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು.
3: ಏ ಬಾಬರ್ಯಾ,

0: ಏರ್ಲೆಸ್ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡೋ ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಓದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ ಅದೇ ಖುಷಿ.
2: ಅದು ಸಾಯಿಲಿ ನಿನ್ ಕೈಯಾಗ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದೆ ಚಾನ್ಸ್ ಅಂದೇಳಿ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
2: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ನು ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ನೀನು
3: ಏ ಮೊಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರೆತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನೆ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನೆ ಕಾಣದಲ್ಲೇ ಉಳಿಚು.
1: ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನೆ ದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನಾ?
2: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಹುಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೋ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

0: ಬಿಡ, ನೀ ಕುಡು ಜಾಸ್ತಿ ಇತ್ತು, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮುಚ್ಕಾಕ್ ಹೋಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಟ್ರ.
0: ಓ, ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವ್ರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡುಕು ಅಂತ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ?
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ, ಅದೆಂತ ಮಕ್ಕಳೇ ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ, ಘನ ಅಣ್ಬಾ ಕಾಟ ಅಣ್ಬಾ. ಏ, ನಂಗೆ ಎರಡು ಸಿಕ್ಕತ್ತಾನ?
0: ಓಯ್, ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ, ತಡಿನಿ ಮಾರೆ, ಎತ್ತುತ್ತಿ. ಅಯ್ಯೋ, ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ, ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ, ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತಕ್ ಬತ್ರಿ?
3: ಸ್ವಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ, ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
4: ಹೇಣ ಲಕ್ಷ್ಮಿಯ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ, ಚಾ ಮಾಡೋಕ್ ಸಕ್ರೆ ಖಾಲಿ ಆಯ್ತು, ಒಂಚು ಸಕ್ರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
5: ಹೌದಾ? ಇಲ್ಲ ಮರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಳನ್ ಮನೆಗೆ ಹೋಯ್ರಕ ಅಂತಿಬ್ರು ಒಟ್ಟಿಂದ, ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳ.
4: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
5: ಹಾಂಗೆಲ್ಲ ಮಾಡುದ ಮರತಿ ಅವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನೆಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
4: ಯೋ, ಈ ಮಕ್ಳಿಗೆ ದೀಪಾವಳಿಗೆ ಒಂದ್ ರಾಜ್ಯ ಕೊಟ್ಟು ಇವ್ರ ಅಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗ ಇಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್ತು. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
5: ಹೌದ ಮರತಿ, ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ, ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕೋ ಕೂಕಂದಲ್ಲ ಮನೆ.
4: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತೋ, ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪ ಇಲ್ಲ ಬಿಡ.
5: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದ ಅಲ್ದ?
6: ಅಯ್ಯ
5: ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬೊಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾಣ್ ಮರತಿ, ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
4: ಅಯ್ಯಯ್ಯೋ, ಹೌದಲ್ಲ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾ ಬಾ, ಎಂತ ಇತ್ಕಾ ಬಾ ಬಾ.
5: ಓಯ್ ಮೋಂಚಣ್ಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ದ? ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
7: ಓಯ್, ನಿಮ್ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲಾಗ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳಿದ್ದು ಅಂಬ್ರ, ಅದ್ರಾಗ 2 ಮಕ್ಕಳ ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ.
4: ಹೌದಾ? ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ ಕಕ್ಕ? ಹೊತ್ತನ ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ. ಇವತ್ತು ಮತ್ತಿಬ್ರು ಯಾರು ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
4: ಎಂತ ಆ ಸುದಿ ಗಂಡ ಮೋಚಣ್ಣ? ಆ ಗಂಡ ನಿಮ್ಮ ಗಲ್ದ?
7: ಏ ಬೊಬ್ಬರ್ಯಾ,

好的好的好的。

的勤劳，勤劳，勤劳的。那黑的呀，可不着的，我的那黑的呀，可不着的，又不着的着的。

है तुम आज किसी कहो जाओ मैं।

0: ಹೇ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆಗ್ತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋ ಕಣಿತಲ್ಲ.
3: ಏ ಬಬ್ಬರಿಯ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ನೋಡ್ತಿದ್ರಿ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಘಟ್ಟದ ಮೇಲೆ ಚೂರ್ ಕೆಲ್ಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೇ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದ, ದೆನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವ್ ಒಂದ್ ಪಾರ ಸಾಕಲ್ಲ. ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಲ್ಲಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ್ದ?
0: ಅಲ್ಲ ಮಾತಾಬೇಡಿ,
1: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸರಿ ಮಾತ್ರ ಗೊತ್ತಿದ್ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲ್ಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: आमोरी सुहाग नो गली गली गावली
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಇವ್ಕೊಂದ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
1: ಅಯ್ಯಯ್ಯೋ ನಿನ್ನ ಹೊರ್ಮೈಕುವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆಗ್ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.

0: ಈ ಹೆಂಗಿಷ್ಟು ವರ್ಷ ಜೀವಿದ್ದೇ ಹೆಚ್ಚ. ಆ ಹಣ್ಣ ಅದ್ ಕೂದ್ಲಿರುತ್ತ, ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
0: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ. ಉಣಿಯಕ್ಕ
1: ನೀ ಎಲ್ಲಿ ವಾತೆ?
0: ಅಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
1: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
0: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
1: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ? ಹಂಗ ನಾ ಬೇಡ್ದ.
0: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
0: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ. ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
0: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಡದಿತ್ತ. ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
0: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನ್ ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನ್ ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
0: ಎಂತಕ್ಕೆ ಕತ್ತಿ ತಕ ಕಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯ್ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನ್, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
0: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣಂಗ್ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದೇತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ಕಣ.
0: ಏ ಬಬ್ಬರ್ಯಾ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ, ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಹೋಗ ಅವಳ ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ದು, ನಿಮ್ಮನೆ ಕೋಳಿಗೆ ಅಲ್ಲ ಮರತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂದ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಂಗೆಲ್ಲ ಶಾಪ್ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದು ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ ಅಕ್ಕ.
3: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
4: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೋ ರಂಗಸ್ಥಳದ ನಿತ್ಕಂಡ ಗಣಸ್ರ ಹೆದರಿಕಿಲ್ಲ ನಿಮ್ಗೆ?
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದು?
3: ನೀನ 90 ಏಕ ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ? ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಶಂಕರಣ್ಣ, ಜರಿ ಕೊಡಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ,
2: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೊಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲು ಗಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿ ಕಾಣ ಮಾಡ್ತೆ. ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ನೆಂತ ಮಾಡುದ?
1: ಅದನ್ನ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ಉಂಟು ಮಾಡ್ಕೊಂಡದ?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸು?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲೀಷು.
1: ಗಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ಲಿ ಕಾಣ, ಹಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
3: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಹೋ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರ್ ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನಿಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೇ, ಇದು ಒಂದು ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ. ಹಳ್ತಿನ ಕಾಲ್ದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಮ್ರಿ ಇವತ್.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲ ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ಲಿ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಎಳಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ. ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಡಿಲ್ಲ. ಆಚೆಚಿ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ.

0: ಹೆರಿ ಹೇಳ್ ನೀನು, ನಿಂಗೆ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ.
0: ಸೊಟ್ ಮೇಲೆ ಬಿಡ್ತೆ ಕಣ್ ನಿಂಗೆ. ಇಲ್ಲಿ ಕಾಣ, ನೀನು ತವ್ರ ಮನೆ ಬಿಟ್ಟ ಈ ಮನೆ ಬಂದಿ ಪುಗು ಸಾಕ. ಹಾಗೆ ಮಾಯಿನ ಹಿತ್ತಬ್ಬಿ ಕಣ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರೆ, ಹಾಂಗಂದೇಳಿ ದಿನ ಇಡೀ ಯಾಜ ಮಾಡುದಲ್ಲ ಮುದಾಯ್ತಾ. ಇಲ್ಲಿ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ಕತ್ ಕಣ.
1: ಏ ಬಬ್ಬರ್ಯಾ,
0: ಹೋಯ್ ಹೋಯ್ ಲಕ್ಷ್ಮಣ್ಣ ಹೊಡಿಬೇಡಿ ಮರ್ರೆ. ಶೇ ಎಂತ ಮಾಡ್ತಿದ್ರಿ ಮರ್ರೆ, ಪಾಪ ಆ ಮಗಿ ಯಾ ನಮ್ ನೀವು ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
2: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿ ಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮರ್ರೆ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಝೂಗೆ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನು ಅದಕ್ಕೆ ಪ್ರಾಣಿನ್ ಕಾಂಬು ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೇ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗೆ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದ್ ಹೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತೋ ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲಿ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ, ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರೆ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ, ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿ ಅವ್ರಿಗೆ ಬತ್ತ ಕಾಂಬ.
0: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ್ಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ? ನಿಮ್ಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
2: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ. ಎರಡ್ ಹೆಜ್ಜೆ ನೆಡ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ. ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರ್ ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
0: ಆ ಮಗು ಕೇಂಬುದ್ರ ತಪ್ಪೆಂತ ಇತ್ತು ಮರ್ರೆ. ಅಲ್ಲಿ ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕ ಆಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
0: ಆ ಗಂಡಿನ ಹತ್ರ ಸುಳ್ಳೆ ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ್ ಮೇಲೆ ಬಳಕತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನೆ ಸುಮ್ನೆ ಮರ, ಮಕ್ಕಳ ಮರಿ ಎದ್ರಲ್ಲ.
0: ಅದಿರ್ಲಿ, ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ, 5 ಬೆರಳು ಒಂದೇ ತರ ಇರುತ್ತೆ ಹೇಳಿ. ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
2: ಆಯ್ತು ಮರ್ರೆ. ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
0: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾರ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟಿಗೆ ಬಂದಿ.
2: ಏ ಬೊಬ್ಬರ್ಯಾ,

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರದಲ್ಲೇ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡೋದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳಿದ್ ನೆನಪಪ್ಪ, ಅಜ್ಜಿ ಏನು ಅಂದಳೆ, ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಾಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳೆ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಂಬ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹಿಂಗೆ ನೀವು ಮಾತಾಡ್ತಾ ಹೋರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲ ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೆ.
2: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡು ಅದು, ಎಲ್ಲಿಂದ ಸ್ಟಾರ್ಟ್ ಆತಂದ ಗೊತ್ತಿಲ್ಲ, ಎಂಡು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ತು ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತಾತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದಿ ಎಲ್ಲ ಹದ ಮಾಡಿ, ಯಾಕೆಂದರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬಿಕೊಂಡಿರೋ ನಾವು, ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚೆಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
3: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ, ನಮ್ಮ ಮನೆಗೆ ಗೆದ್ದಿತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು, ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ, ಕಾತಿ ಸುಗ್ಗಿ ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರಿಲ್ಲಲ್ಲ ಕೆಲಸಕ್ಕೆ, ಹಂಗೆ ನಾವು ಎರಡು ಮಟ್ಟಿಗೆ ಎಷ್ಟೆಷ್ಟು ಆಯ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ ಈಗ ಮೇ ತಿಂಗಳ ಶುರುವಾತ್, ಇನ್ನೀಗ ಮೇ ತಿಂಗಳ ಅಕ್ಕೇರಿಗೆ ಅಂದಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ, ಹಾ ಇದೀಗ ಬ್ಯಾಸಿ ತಿಂಗಳಂಗಿತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡುದು ಯುಗಾದಿ ಹಬ್ಬ,
2: ಹೌದು
3: ನಮ್ಮ ಯುಗಾದಿ ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಅಂತ ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದಳಿ ಹೇಳೋದಿದ್ರೆ ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್ ನಾವು, ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದು ಆಗಳಿಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡು ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ ಆರು ಹೂಡ ಹಬ್ಬ ಅಂತ ಆರು ಹೂಡು. ಆರು ಸುತ್ತನ್ನು ಹೂಡುವಂತದ್ದು
2: ಸಂಕ್ರಾಂತಿ ಆದ ನೆಕ್ಸ್ಟ್
3: ತಿಂಗೋಡ ದಿವಸ ಇದು ಬಾಪ್ ಯುಗಾದಿ ಹಬ್ಬ ಬಾಪ್ ನಮ್ ವರ್ಷ ಶುರು ಅಂದೇ ಅಲ್ದಾ. ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗೆ ನಾವು ಮಾಡುದು ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡ ದಿವಸಕ್ಕೆ ಅದು ಬತ್ತ
2: ಆರು ಸುತ್ತು ಹೂಡುದು
3: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿಕಲೆ ಅಂತ ಒಡೆ ಒಕ್ಕಲ ಕಾಲ ಇದಿತ್ತು ಹೌದಲ್ದಾ. ಆ ಕಾಲದಂಗೆ ಗೇಣಿ ಮೇಲೆ ಗದ್ದೆ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ ಅದು ಮತ್ತೆ ಅದಕ್ಕೊಂದು ಅಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ ಅಲಿಖಿತದಂಗೆ ಆ ಗದ್ದಿ ಈ ಸಲ ನೀವೇ ಬೇಸಾಯ ಮಾಡುದಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಗೊಂಡೋಗಿ ಗದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ.
2: ಹಾ,
3: ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗದ್ದಿಯನ್ನು ಹೂಡಿ ಈ ಹೊಟ್ಟ ಸುಡುದು ಗೆದ್ದೆ ಸರಿಯಲ್ಲಿ ಮಿಗ್ಲಿ ರಾಶಿ ಆಯ್ಕೆ. ಮಿಗ್ಲಿ ಅಂದ್ರೆ ಬೇಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು. ಮಿಗ್ಲಿ ಆಯ್ಕೆ, ಮಿಗ್ಲಿ ಹಂಗೆ ಐದೋ ಏಳೋ ಒಂಬತ್ತೋ ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ. ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬಾರ್ದು. ಈ ಹೊಟ್ಟೆ ಹಾಕುದಕ್ಕೂ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ ಹೌದಾ. ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ. ಹಿಂದಿನ ಕಾಲ ಬೆಳೆದ ಕಾತಿದೆ ಹೊಟ್ಟಾಯ್ಕ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೂ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕೋ ಒಂದ್ ಸ್ವಲ್ಪ. ಹೊಟ್ಟ ಅಂದ್ರೆ ಈ ದುಂಬ ಭತ್ತ ಜಪದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು.
2: ಅದನ್ನ ಜಾಗೃತಿ ಮಾಡಿ
3: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗ ಎಲ್ಲ ಮಿಷನ್ ಬೈತೆಲ್ಲ ಪಿಂಡಿ ಕಟ್ಟಿ ಹತ್ತು ಅದೆಲ್ಲ ಕಾಲು ಬದಲಾಯ್ತು. ಇದು ನಾವು ಹಳೆ ಕಡ್ತ ಹೇಳುದಾರೆ, ಹೊಸ ಕಡ್ತಲ್ಲ ಇದೆಲ್ಲ ಹಳೆ ಕಡ್ತ. ಹಳೆ ಕಡ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದ. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬಯಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ, ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ, ವಾಪಸ್ ಮನೆ ತಕ ಬರ್ಕ. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕಿ ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಟ್ಟು ಸುಡುದು.
2: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು
3: ಅಂದ್ರೆ
2: ವಾಪಸ್ ಅದ್ರಲ್ಲಿ ಹಚ್ಚುದು.
3: ಅದ್ರ ಹಚ್ಚುದಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಅನ್ನೋದು. ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು
2: ಒಂದು
3: ಕ್ರಮ. ನಂಗ್ಸುಕಾಗಂ ಒಂದು ಕ್ರಮ ಇರಬಹುದೇನೋ, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನ ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ. ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದ್ದು ಇದೀತ, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಂಗ ಸುಕ್ಕಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತು, ಅದ್ರ ಪಾಡಿ ಮೇಲೆ ಗೆದ್ದೆ ಸುಡ್ ಮಾಡಿ ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುವುದೆಲ್ಲ ಮಾಡ್ಲಾಕ್ ಅಲ್ಲಿಯವರಿಗೂ ಗೆದ್ದೆ ಬೆಂಕಿ ಹಾಕೋಕಿಲ್ಲ. ಹಿಂದಿನ ಕ್ರಮದಾಗ ಆರೂಢ ಹಬ್ಬ ಶುರು ಆಯ್ತು. ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮುರ್ತಲ್ಲ ಮಾಡ್ತೀವಿ, ಆರು ಹುಡಿ ಬತ್ತರಲ್ಲ ಆರು ಹುಡಿ ಬಪ್ಪದು ಹೋರೆಂಗೆ ಹೋರೆಂಗೆ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು ಅದಕ್ಕೆ. ಆರು ಹುಡಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ. ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತು. ಸಿರಿಪಾದ ಸಿರಿಪಾದ ಅಂತ ಹೇಳಿದ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲ ಅಲ್ದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ಹಾ ದೇವ್ರೆ ನಿಜವಾಗಿ ದೇವ್ರೆಪ್ಪ ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕೋಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು. ಅದರಿಂದ ಮುಖಾಂತರವೇ ಗೆದ್ದೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರು. ಆ ದಿವಸ ನಂತರ ಸ್ಥಾನ ಕೊಟ್ಟಿರು.
2: ಭಾವ ಎಷ್ಟಿದೆ
3: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ ಅದ ಅಷ್ಟು ದಿನ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನು ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತು ಹತ್ರವಾದಿ ಹಬ್ಬ.
2: ಹತ್ರವಾದಿ
3: ಹಾ ಹತ್ತರ ಅವಧಿ ಹತ್ತು ಹಬ್ಬ ಸರಿ ಅದನ್ನ ಹೇಳುದ ಹಾಗೆ ಹತ್ರವಾದಿ ಹಬ್ಬ. ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದಾಜ್ ಆತಿಲ್ಲ. ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದರ್ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬದು ಹತ್ರವಾದಿ. ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದೆ ಇನ್ನೀಗ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೇದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು ಗೆದ್ದೆ ಅಗೇಡಿ ಗೆದ್ದೆ ಇರತ್ ಕಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಗೆಂಡದಿದ್ರು ಒಂದು ಹಾರಿ ತಕೊಂಡು ಅದು ಹಂಗೆ ಬೆಳಗಿನ ಜಮ್ಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಯ್ಕೊಂಡು ಬೀಂಜದ ಭತ್ತ ಹಾಯ್ಕೊಂಡು ಗೆದ್ದಿದ್ ಒಂದು ಬದಿ ಕಡ್ದು ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು ಹಿಂಗೆ ತಳ್ಳೋದು ತಳ್ದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತೆ ಒಳ್ಳೇದಾಯ್ಲಿ ದೇವ್ರೆ ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವ್ರೆ ಅಂತ ಕೇಳ್ಕಂದು ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಹತ್ರವಾದಿ ಹಬ್ಬ ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅವ್ರು ಕೆಲವರು ಹೇಳುದು ಆರೂಢ ಹಬ್ಬಕ್ಕೆ ಆರು ಬಗೆ ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದ್ರೆ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಿರಲ್ಲ ಅದ್ರ ಹಿನ್ನೆಲೆ ಏನಂದ್ ಕೇಂಡಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲು ಇತ್ತು ಹೌದಲ್ದ ಈಗ ನಾವು ಕಾತಿಗ್ ನೆಲ್ಲು ಬೇರೆ ಸುಗ್ಗಿ ನೆಲ್ಲು ಬೇರೆ ಕೊಳಕಿ ನೆಲ್ಲು ಬೇರೆ ಹಿಂಗೆಲ್ಲ ಇತ್ತು ಒಂದಕ್ಕೆ ಎಲ್ಲದಕ್ಕೂ ಒಂದೇ ಹತ್ತಿಲ್ಲ ಆಯಾ ಮಳೆಗಾಲಕ್ಕೆ ಬಪ್ಪ ಅಂತಂದು ಲಗ್ತಾಯಿ ಅದನ್ನು ಹಾಕ್ತಾರೆ ಈಗ ಆ ಇದ್ರದ್ದು ಅದಕ್ಕೀಗ ನಾವು ಈಗ ಇದು ಮಾಡೋದು ಯಾವುದು ಕಾತಿ ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದಾಗ ವೈಜ್ಞಾನಿಕವಾಗಿ ಕಾಮ್ಕೊಂಡ್ಸರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆ ಒಂದು ಮಾಡಿ ಕಾಮಂತ ಕ್ರಮ ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ ಅಲ್ದೆ ಇದ್ರ ಅಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು ಮನೆಗೆ ಇದ್ರ ಒರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕೆ ಇತ್ತು ಉಂದಿದ್ದಂಗು ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ ಅದೊಂದು ಪರೀಕ್ಷಾ ಕ್ರಮ ಹೌದಾ ಇದ್ದಿತ್ತಂಬ್ರ ಕಡಿಕೈ ಹತ್ರವಾದಿ ಎಲ್ಲ ಹಬ್ಬ ಆರ ಮೇಲೆ ಹಾಂಗ ಮಳೆಗಾಲ ಎಲ್ಲ ಶುರು ಆತ್ತಲ್ಲ ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ
4: ಇಲ್ಲ ಮುಡಿ
3: ಒಂದು ಮುಲ್ಲಿ ಅಂತ ಕಿಚ್ಚಿಡೋದು ಇಲ್ಲ ಇಪ್ಪದ ಹಾಂಗೆ ಒಂದೇ ಭತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ ಮುಂಚೆ ಹಾಂಗಲ್ಲ ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಿಗೆ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳಿಗೊಂದು ಬೆಳೆದು ಐತಿ ಇವತ್ತು ಅವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ ಈಗ ಹಾಂಗೆ ಹಾಕೋಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗಿಡಿ ಹೂಡುದು ಒಂದೇ ಬೀಜ ಚೊಲ್ಲುದು ಹಾಂಗೆ
4: ಮಾಡ್ತೀವಿ
3: ಅರ್ಕಲ್ ಕೀಳುದು ಅಂತ ಹೇಳ್ರಿ ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀವಿ ಗೆದ್ದಿಗೆ ಜಡ್ಡು ಇರತ್ ಕಣಿ ಅದನ್ನ ತೆಗೋದು ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಂದ್ರದಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಭಾಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ ಹಾ ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ 14 ಗೆದ್ದಿ ಯಾರು ಮಾಡುವರು ಇಲ್ಲಿಯೇನು ಒಂದು ಅಗೇಡಿ ಮಾಡುವ ಗೆದ್ದಿನೇ 14 ಸಲ ಹುಡ್ತಿದ್ರು ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ ಅಗೇಡಿ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಯ್ಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸುರಿಗೆ ಇದು ಹಾಕತ್ತ ಬೀಜ ಹಾಕತ್ತ ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ್ ಲಾಯ್ಕ ಆಗ್ತದೆ ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕದಕ್ಕೆ ಗಿಡಕ್ಕೆ ಯಾವ್ದು ಕಳೆ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಯ್ಕಂತಿದ್ದೀರಿ
4: ತುಂಬಾ ಜಾಸ್ತಿ ಕೇರ್ ಅಲ್ಲ
3: ಜಾಸ್ತಿ ಕೇರ್ ಮಾಡ್ತಿದ್ದೀರಿ ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರಾ ಆಗಳಿಕೆ ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ ಅಮ್ರ ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ್ ನೀರಿಲ್ಲ ಆಗಲಿ ಮೋಟ್ರ್ ಗೀಟ್ರಲ್ಲ ಇಲ್ಲ ಅಲ್ಲ ಹೊಳೆಗಿದ್ದದ್ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗ್ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ ಈ ಗೆದ್ದಂಗೆ ಈಗ ಸಾಗುವಳಿ ಆರ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು ಆ ಮೇಲಿದ್ ಮಣ್ಣನ್ ಒಂದ್ ಸಲಕ್ಕೆ ಹದ ಮಾಡ್ತಾರೆ ಕಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲಿ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲ ಅಂತ ಹೇಳ್ತಾರೆ ಆ ಅರ್ಕಲ್ ಕೀಳುವಂಗ ಆಗಳಿಕೆ ಅಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರ್ ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಮ್ರ ಅದು ನೀರ್ ನಿಲ್ಸ್ಕೊಂಡು ಕಡೆಗೆ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ ಎಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ್ತೆ ಆರ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕೋದು ಬೀಜ ಹಾಕೋದು ಅಂದ್ರೆ ಹಳ್ಳಿ ರಾಗಿ ಎಲ್ಲ ನೀರಾಗಿಯೇ ಮಾಡೋದು ಹೊಡಿಯಾಗಿ ಅಲ್ಲ ಅದು ನೀರಾಗಿ ಬೇರೆ ಹೊಡಿಯಾಗಿ ಬೇರೆ
4: ನೀರಾಗಿ ಅಂದ್ರೆ ಎಂತ
3: ನೀರಾಗಿ ಅಂದಳಿ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
4: ಗೋಣಿ ಚೀಲದಾಗ
3: ಹೊಳಿಗೆ ಹಾಕುದ, ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ.
4: ಇವತ್ತು ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
3: ಹೌದೌದು, ನಮ್ಮದೆಲ್ಲ ಸಿಹಿ ನೀರಲ್ಲ, ಉಪ್ಪು ನೀರು ಯಾಕ್ರೂ ಹಾಕಿ ತಕೊಂಡು ಕೊಳಿತಿಲ್ಲಿಯ.
4: ನಮ್ಮ ಬದಿಗೆ ಉಪ್ಪು ನೀರು, ನೀವು ಹೊಳಿ ಅಂದ್ಕೊಳ್ಳೆ ನಮ್ ಗೋಣಿಚೀಲ.
3: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ,
4: ನಮ್ಮಲ್ಲೆಲ್ಲ ಇದು ಪಂಪ್ ಸೆಟ್ ಟ್ಯಾಂಕ್ ಇತ್ತಲ್ಲ,
3: ಅದಕ್ಕೆ
4: ಹಾಕಿಬಿಡು.
3: ಹಾಗೆಲ್ಲ ಮಾಡ್ತೀರಿ, ನಮ್ಮ ಬದಿಗೆಲ್ಲ ಚಪ್ ನೀರು ಹೊಳಿ ಅಲ್ದ, ನಾವು ಹೊಳಿಯೋ ತೋಡೋ.
4: ಅಲ್ಲ ಮಾರೆ, ಹೊಳಿಗೆ ಹಾಕುದು ಯಾವ್ದು ಇರದ ಬೊಳಕ ಗಿಳಕ
3: ಹೊಳಕೊತ್ಲ, ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ. ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲ, ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ್ ಕಡಿಕೆ. ಹಾಗೆ ಅದನ್ನೇ ನೀರಂಗ ನೆನ್ಸಿ ಕಡಿಗೆ 24 ಗಂಟೆ ಆಯ್ದು, ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ ಮನೆ ತಕ ಬಂದ
4: ಒಂದಿನ 24 ಅವರ್ಸ್.
3: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸೊಪ್ಪ ಅಂದ್ ಹತ್ತು ಗೊತ್ತಿತ್ತಲ್ಲ,
4: ನೆಲ ಓಡಿಸೋಕಲ್ಲ ಅದನ್ನ,
3: ನೆಲ ಓಡಿಸೋಕೆ ದರ್ಶನ್ ಮಾಡೋರು,
4: ದರ್ಶನ್ ಮಾಡೋರು ಕರೆಕ್ಟ್. ಅದು ಹೆಣ್ಣು ಪಾತ್ರಿಗಳು.
3: ಹೌದು ಹೌದು ಹೌದು, ಅವ್ರಕ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ ದೇವ್ರ ಕೂಡಲೆ ಬತ್ತ.
4: ಅದು ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ.
3: ಹಾ ಲಾಯ್ಕ್,
4: ಈ ಅವಡಿ ಕಾಳು ಒಣಸುವತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡುವತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತ ಬರ್ತಲ್ಲ. ಹಾ,
3: ಅದು ಅದು ಒಂದ್ ನಮ್ಮನೆ ಅದ್ ಬಿರ್ಸದ್.
4: ಬಿರ್ಸ್ ಅಂದ್ರೆ
3: ಬಿರ್ಸಂದ್ರೆ ಹೇಳ್ರಿ ಹ್ಯಾಂಗ ಅಂದ್ರೆ ಕೇಳ್ರಿ.
4: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್,
3: ಹೀಟ್ ಅದು, ಗರ್ಮಿ
4: ಗರ್ಮಿ
3: ಅದೊಂಥರ ಹೀಟ್, ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ, ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ, ಮತ್ತೆ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ 2-8 ಸಲ ನೀರ್ ಹಿಡಿಕ್.
4: ನೀರ್ ಹಿಡಿದಂದ್ರೆ ನೀರ್
3: ಹಿಡಿದ್ರೆ ಅದಾ ಬೆಚ್ಚಗಿ ನೀರ್ ಇತ್ಕಣಿ, ಉಗುರ್ ಚಪ್ಪಿ ನೀರ್. ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು, ಅಲ್ಲಿರ್ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು, ಹಿಡಿದು ಮತ್ ಪುನಃ ಹಾಗೆ ಮುಚ್ಚಿ ಬೆಚ್ಚುದು. ಹಂಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು. ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತು, ಒಂದೊಂದ್ಸಲ ಒಂದ್ ಚೂರೆಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದ್ 8 ದಿವಸ ಆತ್ ಆಗಳಿಕೆಲ್ಲ ಅದು ಸಾಪ್ ಮುಖ್ಯ ಆದ್ ಕಂಡು ಅದನ್ನ ತಕೊಂಡು ಹೋಗಿ ಗದ್ದಿಗೆ ಹಾಗೆ ಗದ್ದೆ ಚೊಲ್ಲು, ನೀರ್ ಇದ್ದ ಗದ್ದಿಗೆ ಚೊಲ್ಲು, ನೀರ್ ನಿಲ್ಸ್ಕೇತ್ರ ಕಣಿ ಆ ಗದ್ದಿಗೆ ಚೊಲ್ಲಿ ಆಗ ಅದು ನೀರಳಗೆ ಇಪ್ಪಂತದಾಗಿ ನೀರಂಗೆ ಇಪ್ಪದ ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
4: ನೀರಾಗಿ.
3: ಹಾ ನೀರಾಗಿ ಅದು ಕಣ್ ಕೊಳಿತಿಲ್ಲ,
4: ಅದೇ ಕೊಳಿತಿಲ್ಲ
3: ಕಣ್ ಕೊಳಿತಿಲ್ಲ, ಬೆದಿ ಬಂದಾಯ್ತು ಕಣಿಗ. ಅದು ಹಾಂಗೆ ಅಲ್ಲೇ ಕಾಲು ಕೊಟ್ಟು ಬೇರೆ ಕಾಲು ಕೊಟ್ಟು ಕಡಿಗೆ ಅದು ಎಂತ ಅತ್ತಂದು ಹೇಳ್ರು, ಒಂದು 8 ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲೇ ಒಣಸುದಿಲ್ಲ, ಹಾಂಗೆ ಒಂಚೂರು ಚೂರು ಮುಕ್ಕಿ ಹತ್ತಲ್ಲ ಇನ್ನು ಮೇಲ್ ಮೇಲೆ ಬಪ್ಸರಿಗೆ. ಹಾಂ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ, ಅದಕ್ಕೆ
4: ಬಾಡ್ ಹಾಕುದ
3: ಬಾಡ್ ಹಾಕುದ ಅಂತ ಹೇಳ್ರಿ, ಗೆದ್ದಂಗೆ ಇದ್ದ ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು, ಯಾಕಂದ್ರೆ ಹೇಳ್ರೆ ಅದು ಕಾಲು ಕೊಡ್ಲಿ ಅಂದಾಳೆ, ಅದು ಕಾಲು ಕಿತ್ತ ಮೇಲೆ ಬಳಿತಾ ಇರತ್ತೆ ಅದು ಸಾಪು ಮಣ್ಣಿಗೆ ಕಾಲು ಕೊಡ್ಲಿ ಅಂದ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ. ಗೆದ್ದಿ ಬಾಡ್ ಹಾಕದಲ್ಲ ಒಂಚೂರು ಹಕ್ಕಿ ಕಾಯ್ಕತ್ತ ಕೊಕ್ಕನಕ್ಕೇರು ಬಂದು ಮೆಟ್ಟಿ ಹಾಳು ಮಾಡ್ತೋ. ಈ ಪಾರೇಳಕ್ಕಿ, ನಮ್ಮ ಗುಬ್ಬಿ ಹಕ್ಕಿ, ಗ್ಯಾರಿ ಹಕ್ಕಿ, ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ, ಆ ಹಕ್ಕಿ ಎಪ್ಪು ಸುರಿ ಲಾಯ್ಕಿ ಈತ ಆಗಲಿ ಕೈಯಂಗೆ ಏಟ್ಗೆ ಆಯ್ತಪ್ಪ ಅಂತದ. ನಾವೊಂದು ಹಾಡು ಹೇಳ್ದಪ್ಪ, ಹಕ್ಕಿ ಕಣ್ಣು ಹಾವೇ ತಿನ್ಲಿ, ಹಾವಿನ ಕಣ್ಣು ಹದ್ದೆ ತಿನ್ಲಿ, ನಾವು ಬೆಳದ್ ನಾವೇ ತಿನ್ಲಿ, ಹಾತ್ ಹಾತ್ ಹಾತಂ.
4: ಹೌದೌದು,
3: ಆಗಳಿಕೆ ಡಬ್ಬಿ ಇರಲ್ಲ, ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗೆ ಬಡುದು ನಾವೆಲ್ಲ ಹಕ್ಕಿ ಹಬ್ಬದು. ಹಾ ಇದು ನೀರಾಗಿದ್ದು ಹಿಂಗಾರೆ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದೆ ಇತ್ತು ಕಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡ ಅರ್ಕಲ್ ಕೀಳುದಂತಲ್ಲ, ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತಾರೆ. ಬಾಡ ಅಂದ್ರೆ ನೀರು ಇಪ್ಪುದಿಲ್ಲ, ನೀರು ಇದ್ದಿದ್ದಾಳಿಗೆ ಆಗಳಿಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ಇಲ್ಲ ನೀರನ್ನ ನೆನ್ಸುದು ಗಿನ್ಸುದು ಅಂತೆಲ್ಲ ಬೀಂಜದ ಭತ್ತ ಯಾವ್ದು ಇತ್ಕಣಿ ಅದನ್ನ ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು, ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು, ಗೋರಿದು
4: ಗೋರಿ
3: ಗೋರಿ ಕಟ್ಟುದು. ಹಾ ಅದ್ ಯಾಕೆ ಗೋರಿ ಕಟ್ಟಿದ್ರೆ ಗೆಂಡದಿದ್ರು, ಹಕ್ಕಿ ಹೆಕ್ಕ ಹತ್ತು ಅಲ್ಲ ಭತ್ತು ಪೂರ.
4: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕ,
3: ನೀರು ಹೊಡಿಯಾಗಿ
4: ಹೊಡಿಯಾಗಿ
3: ಹೊಡಿಯಾಗಿ
4: ಅಂದ್ರೆ ಬೀಜ
3: ಬೀಜ ಖಾಲಿ ಭತ್ತ ನೀರಿಗೆ ಹಾಕಿ ಬೆದಿ ಬರ್ಸದೆ ಮಾಡುದು, ಇದನ್ನ
4: ಚೆಲ್ಲಿ ಬಿಡುದು,
3: ಚೆಲ್ಲಿ ಬಿಡು, ಚೆಲ್ಲಿ ಚೊಲ್ಲಿ.
4: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರ, ನೀರು ನಿಲ್ಸದೆ ಇದ್ರು
3: ಸೂರಿಗೆಲ್ಲ ಮಾಡ್ಕಂತ್ರ, ಗುಡು ಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ. ಮತ್ತೆ ಈ ಸಮಯಕ್ಕೆ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ,
4: ಮಳಿ ಬಂದ್ರೆ
3: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ, ಈಗಳಿನ ಕಣಗಾಲ ಆಗಳಿಗೆ ಆದ್ರೂ ವಾಯ್ದ್ಯಾರ ಗತಿ ಆಯ ಮಳೆ ಬತ್ತಿದೀತ. ಅದೆಲ್ಲ ಮಾಡಿ ಯಾರ ಗತಿಗೆ
4: ಔಷಧಿ ಬಾಪ ಮಳಿಗೆ ಹೆಸರು ಅಂತ
3: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ ಕೃತಿಕ ಮಳಿ ಬಗ್ಗೆ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯ್ಕಂಬ್ರ ಹಂಗೆಲ್ಲ ಇತ್ತು. ಅದು ಇದ್ ನಾರ್ ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಫ್ತಾ ಕಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳಗೆ ಮೇಲೆ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕ್ದಾಗಳಿಗೆ ಮಣ್ಣು ಹೋಗ್ದಾತ ಮೇಲಿಗೆ ಇರ್ತು ಲಾಯ್ಕ್ ಆತು ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿ ಹಂಗಾರ ಹಂಗಾತ್ಲ ನೀರ್ ನಿತ್ಕೆ ಸುರುಗ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚು ಕಮ್ಮಿ ಆತ್ತ ಇದ್ರಂಗ ಇವು ಎಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಆಗಿ ಎಲ್ಲ ಹೋಯ್ತಾ ಇದೆ ಆಗಿ ಮಾಡ್ತಾ ಇದ್ದೀರ ಆಗಿ ಎಲ್ಲ ಮಾಡ್ರಿ ಈಗ ಅದು ಆಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡದ ಕ್ರಮ ಹಿಂಗೆ ಕಡಿಕೆ ಹಂಗೆ ನಟಿ ಶುರುವಾತ್ ನಟಿ ಶುರುವಾದ ಸುರಿಗೆ ನೀವು ಹೇಳ್ರಿ ಮಳಿದ್ ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳಿ ಅವಲಂಬಿತವೆ ಅಲ್ಲ ನಟಿ ಎಲ್ಲ ಪೂರ ಸಾಗೋಳಿ ಅದು ಅದ್ರ ಮೊದ್ಲಿಗೆ ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರವೆಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ ಕೃತಿಕ ಮಳಿ ಭೂಮಿ ಮೇಲೆ ಬೀಳು ಕಾಗ ಅಂದಾಳೆ ಹೇಳುದು ಹೆಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತತ್ತ ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕಾ ಆ ಹೊತ್ತಿ ಬರ್ಸ್ತ್ರಿ ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತು ಮನೆಗೆ ಹೋಯ್ಕಂತ್ರ ಕಣಿ ಹಾಗೆ ಮನ್ಸರ್ ಕಲ್ತದಕ್ಕೆ ಕಣ್ಣಿಲ್ಲ ಈಗ ಹಾಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದು ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತತ್ತ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರು ಅಂದಳಿ ಹೇಳುದು ಈ ಮತ್ತೆ ಮಳೆಗಾಲ ಶುರುವಾಯ್ಕರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನ ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಆಯ್ಕೆ ಮಳಿ ಅಂಬ್ರ
4: ಹಂಗಾರ ಈ ಸಲ ಒಳ್ಳೆ ಮಳಿ ಬರ್ಕ
3: ಯಾಕೆ
4: ಈ ಸಲ ಸ್ವಲ್ಪ
3: ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟಿ ಹೋಯ್ತು ಅಲ್ಲ ಕಸಿ ಮರದ ಅಲ್ಲ ಆಗಳಿಕೆಲ್ಲ ಕಾಟಲ್ದ
4: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ
3: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ ಹೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಹೆಕ್ಕ ಸಸಾರ ಅದೇ ಮಾಯನಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಂದ್ರೆ ಬಾರಿ ಹೂ ಚಂದ ಮನ್ಸಲ್ಲಿ ಹಾಕ್ದ ಹಾಗೆ
4: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಣ್ಣ ಆಯ್ತಾ
3: ವೈರೋಡಿ ಅಂದ್ರೆ
4: ಹೌದು
3: ಜಾಗೃತಿ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
4: ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
3: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತ ಅಲ್ದ್ರ ಯುಗಾದಿ ಪಲ್ಲ ಬತ್ತಲ್ಲ
4: ಮನೆ
3: ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗೆಲ್ಲ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಾಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
4: ಯುಗಾದಿ ಪಲ್ಲ ಎಂತಾಯ್ತು ಮಳೆ ಕಮ್ಮಿ ಅಂತ
3: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
4: ಏನಾಯ್ತು
3: ಅಲ್ಲಿ ಕೇಳಿದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
4: ನಾನು ಸಹ ಓದಿದ್ದೆ
3: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
4: ಹಿರಿಯರೆಲ್ಲ ಹೆಂಗೆ ಮಳಿದ
3: ನಿಶಾನಿ ಅಂದ್ರೆ ಹಿಂಗೆ ಒಂದು ಜೋರ್ ಮಸ್ತ್ ಮಾಯನಣ್ಣಾರೆ ಮಳೆ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
4: ಸಳ್ಳಿ ಹಣ್ಣು ಅಂದ್ರೆ
3: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಹಣ್ಣಿಗಂದ್ರೆ ಅಂತಂದ್ ಕೇಳ್ದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗ್ ಇರತ್ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕ್ ಅದು
4: ಮುರಿನ ಹಣ್ಣು ಅಲ್ಲ
3: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ ಚಂದ ನಾವು ಗರ್ಚಿನ ಹಣ್ಣು ಅಲ್ಲೇ
4: ನೆಕ್ಸ್ಟ್ ಏನ್ ತಂದ್ ಕೊಡಿ
3: ಹಾ ಸಳ್ಳಿ ಹಣ್ಣು ಆದಲ್ಲ ತಂದ್ ಕೊಡಿ ಈ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
4: ಸಳ್ಳಿ
3: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅಂದ್ರೆ ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನಾಕ ಹಬ್ಬದಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ
4: ಕಮ್ಮಿ
3: ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆಂಗು ಇನ್ನು ಬೇರೆ ಇತ್ತು ಈ ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳಿ ಬರಲ್ಲ ಅಂತ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಈ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಅದ್ರ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ತರ
4: ಬಿಳಿ
3: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರತ್ತಂತರ ನೀಲಿ ಕಲರ್ ಬತ್ತತ್ತ
4: ನಮ್ಮನೆ ಹೊಳಿ ಬದಿಗಳು ಇಲ್ಲ ಕಂತ ಈ ತರ ಉಪ್ಪು ನೀರು ಹೊಳೆ
3: ಉಪ್ಪು ನೀರು ಹೊಳಿ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರತ್ತ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಹೂಗು ಒಂದು ಬಳ್ಳು
4: ಹೂಗು
3: ಕೊಳ್ಳುಗ ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗಲ್ಲ
4: ಮತ್ತೆ
3: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೂಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿತ್ತಂದಾಳೆ ಇನ್ನೊಂದ್ ಬಳ್ಳು ಹೂಗ ಅಂದಾಳೆ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದ ಬರವ್ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಬಪ್ಪದ
4: ಎಂತ ಇಮ್ಯಾಜಿನೇಷನ್
3: ಹೌದೌದು ಅವಳಿಗೆ ಆಸಿ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೇಳು ಕಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದ್ ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂ ಗುದ್ರತ್ ಆ ಹೂ ಗುದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೇಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿಯು ಅಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳುಗ ಬಳ್ಳುಗಲ್ಲ ಹತ್ತು ನಂಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪು ಎತ್ ಕಣಿ ಆಕಾಶದಂಗ ಒಂದು ಬದಿ ಕೆಂಪಾದಿದ್ರೆ ಈ ಪಡೆ ಎಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕ ನಾ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರಮಾಳಿ, ಮೃಗಶಿರಮಾಳಿ ಎಲ್ಲ ಕಂಡಪಟ್ಟಿ ಬಪ್ಪದ. ಈ ರೋಹಿಣಿ ಮಾಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿಗೆ ಗೊತ್ತಿಲ್ಲ. ಕಡಿಗೆ ಮೃಗಶಿರಮಾಳಿಗೂ ಇತ್ಕಾಣಿ. ಮೃಗಶಿರಮಾಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟದ್ ತಮ್ದು, ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ. ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತಂದ್ರೆ ಹೊಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂದು ಹೊಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳ್ಳೋಕಾತಿಲ್ಲ. ಮೃಗಶಿರಮಾಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ. ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಾಳಿ. ಆದ್ರಿ ಮಾಳಿ ಅಷ್ಟು ಹೋಗಿದ್ದಂತ ಹೇಳ್ಕಾಯ್ ಬತ್ತಲ್ಲ, ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ. ಆದ್ರಿ ಮಾಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ, ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ, ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಾಳಿಗೆ ನಟ್ಟ ಆದಷ್ಟು ಬೆಳಿತಮ್ರ. ಹಿಂಗಿಂದೆಲ್ಲ ಮೋಸ್ಟ್
4: ಆದ್ರಿ ಮಾಳಿ ಯಾವ ತಿಂಗಳ ಬಪ್ಪದ
3: ಆದ್ರಿ ಮಾಳಿ ತಿಂಗಳಾಗ್ದ ನನಗ ಅದಿಜ ಹಂಗ. ಈಗ ಇದು ಯಾವ ಮಳಿ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ್ತ.
4: ಇದು ಕೃತಿಕ ಅಲ್ಲ,
3: ಇದು ಕೃತಿಕವಾ ಈಗ ರೋಹಿಣಿ ಅಲ್ದ ಬಪ್ಪದ. ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡಿಕೆ ಮೃಗಶಿರ, ಮೃಗಶಿರ ಆದ್ಮೇಲೆ ಆದ್ರಿ ಮಳಿ, ಆದ್ರಿ ಮಳಿ ಬಂದ್ರೆ ಆರ್ ನಕ್ಷತ್ರದ ಮಳಿ ಒತ್ತಂಬರ್.
4: ಬಟ್ ಇದು ಹದಿನೈದು ದಿನಕ್ಕೆ
3: ಹದಿನೈದು ದಿನಕ್ಕೆ ವಾಯ್ದಿ. ಓಕೆ, ಆದ್ರಿ ಮಳಿ, ಆದ್ರಿ ಮಳಿ ಹಾಗೆ ಆದ್ರಿ ಮಳಿಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ.
4: ಹಾ,
3: ವರ್ಷಕ್ಕೆ
4: ಹತ್ರ ಆಸಾಡಿ ಬರ್ತಕ್ಕಂಥ
3: ಆಸಾಡಿಕ್ಕಿಂತ ಮುಂಚೆ ಬತ್ತದ. ಆಸಾಡಿ ಅಂದ್ರೆ ಆದ್ರಿ ಮಳಿ ಅಪ್ಸುರಿಗೆ ಎಲ್ಲ ನಟ್ಟಿ ಆತ. ಆಸಡಿ ಬಪ್ಸುರಿಗೆ ನಿಮ್ಗೆ ಪುನರಸ ಚಳಿ ಹಿಡ್ಸುದಲ್ದ. ಅದಾಗಲಿ ಕಾಳಿ ಹೆಕ್ಕು ಟೈಮ್, ಕಾಳಿ ಹೆಕ್ಕು ಸಮೀಗ ಅದ್ ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಳಿ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರಸ. ಪುನರಸ ಅಂದ್ರೆ ಪುನರಸ ರಸ ಹಿಂಡತ್ತ ಅಂತ ಹೇಳುದು. ಅದ್ರ ಅಷ್ಟು ಮಳಿ ಚಂದೇ ಮಳಿ ಬತ್ತಂದಳಿ ಹೇಳಿ ಕಡಿ ಪುನರಸ ಅರ್ಮೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ತರೆ ತಮ್ಮ ಹೊಟ್ಟೆ ಕೀಳ್ತಾ ಅಂದಳಿ ಹೇಳುದು. ಹಾ, ಆಗಲಿಕ್ಕೆ
4: ಅಷ್ಟು ಬಿರುಸಾಗಿ ಮಳೆ, ಗಾಳಿ ಮಳೆ ಎಲ್ಲ.
3: ಹಾ, ಪುನರಸ ಮಾಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟು ಅಂದ್ರೆ ಒಲ್ಲೆರಿಗೂ ಬತ್ತು ನೀರು ಅಮ್ಲೆಕ್ಕ. ಈ ಪುಷ್ಯ ಇದ್ಕಂಡು ಇದು ಹೊಟ್ಟೆ ಕೇಳುತ್ತ ಹೊಟ್ಟೆ ಕೇಳಿತ್ತಂದ ಆಗಲಿಕ್ಕೆಲ್ಲ ಮಣ್ಣಿನ ಮನೆಯಲ್ಲ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದು ಆರ್ ಸಿ ಸಿ ಎಲ್ಲ ಆರ್ ಸಿ ಸಿದೆಲ್ಲ ಮನೆ ಮಾಡ್ತಿರ್ಲ ಇದಿತ್ತು. ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನೆ ಲಾಯ್ಕ್ ಮನೆ ಮಾಡ್ತಿದ್ದೀರ ಮಣ್ಣಲ್ಲ, ಮಣ್ಣಿಂದ ಆಪಕೋ ಎಲ್ಲ ಕಂಡಪಟ್ಟಿ ಮಾಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತತ್ತ. ಅಸ್ಲಿ ಮಳಿಕ್ಕಿಂತ ಬಿಸ್ಲೇ ಸಾಂಬಾರ್. ಹಾ, ಯಾಕಂದ ಹೇಳಿದ್ರೆ ಆ ನಮ್ಮನಿ ಬತ್ತತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಾಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸ್ಲೇ ಲೇಸ್ ಅಂತ. ಪುಷ್ಯ ಪುನರಸ, ಪುನರಸ ಪುಷ್ಯ ಅಸ್ಲಿ, ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ ಉತ್ರಿ ಮಳಿ
4: ಉತ್ತರಿಯ ಉತ್ತರಿಯ
3: ಉತ್ತರೆ
4: ಉತ್ತರೆ
3: ಹಾ ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
4: ಚಿತ್ರಿ
3: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆ ಎಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳುದು.
4: ಆಯಾ ಶಾರ್ಟ್ ಅಲ್ಲ, ಇದು ಉದ್ದುದ ಚಿತ್ತ ಇರೋ ಚಿತ್ರಿ
3: ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ ಉತ್ರಿ ಬಂದ್ರು ಕುತ್ರಿ ಎಲ್ಲ ಕೂಳಮ್ದ. ಹುಬ್ಬಿ ಮಗಿ ಹುಬ್ಬಿ ಮಳೆ ಹುಬ್ಬಿ ಮಳೆ ಇತ್ಕಾಣಿ ಮಗಿ ಮಳೆ ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ ಮಗಿ ಯಾರ ಮೇಲೆ ಹುಬ್ಬಿ ಮಗಿ ಮಳೆ ಇತ್ಕಾಣಿ ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿ ಅಂದ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರತ್ತೆ. ದಡ್ ದಡ್ ದಡ್ ದಡ್ ದಡ್
4: ಚೊಂಡಿ
3: ಹಿಂಗ್ ಮತ್ ಹಾಗೆ
4: ಹೋಯ್ತ
3: ಒಂದೇ ಸಲ ಸ್ವಯ್ಯ ಬಂದ್ ಸ್ವಯ್ಯ ಹಾರ್ಕ ಹೋಯ್ ಆಯ್ತದ. ಅದು ಇದು ಮಗಿ ಮಳಿ, ಮಗಿ ಮಳಿ ಆದ್ಮೇಲೆ ಹುಬ್ಬಿ ಮಳಿ. ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರೆ ಅಬ್ಬಿ ಅದಿ ಹಾಲು ಕುಡ್ದಂಗ ನಿಧಾನ ಮಕ್ಕಳ ಹಾಲು ಕುಡ್ದಿಲ್ಲ ಹಂಗೆ ನಿಧಾನ ಆ ಮಳಿ ಹಂಗೆ ಬರ್ಕೆ. ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗೆ ಕೊನೆಯೆಲ್ಲ ಹಾಲು ನುಂಗು ಹೊತ್ತು, ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ್ ದಡ್ ಮಳಿ ಬಂದಿದ್ರೆ ಅದು ಪೂರ ಉದ್ರಿ ಹೊತ್ತ
4: ಹಾಲು
3: ಪೂರ ಚಟ್ ಆತ. ಅದೇ ಹುಬ್ಬಿ ಮಳಿ ಕಂಡಾಗೆ ನಿಧಾನ ಬತ್ತಿದ್ರೆ ಪಸು ಲಾಯ್ಕ್ ಆತ್ ಅಂದಳಿ ಹೇಳಿ ಹಾಗೆ. ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ. ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದಕ್ಕೆಂದ್ರೆ ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬ ಸಮಯ ವಿಶಾಖಿ ಮಳೆ ಬಪ್ಪ ಆಗಮ್ರು. ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷ ಜಂತುಗಳು ಜಾಸ್ತಿ ಅಂಬರು. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪಕಾಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆಂಬ್ರು ಆ ವಿಷ ಜಂತುಗಳೆಲ್ಲ ತಗ್ಗುತ್ತೆ ಅಂತ ಹೇಳೋದಕ್ಕೆ. ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕಂದಳಿ ಹಾಗೆ.
4: ಸ್ವಾತಿ ಮುತ್ತಿನ ಮಳೆ
3: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ. ಸೀರಿಯಲ್ಲ ಬಿಸಿಲಿ ಹಾಕ್ತಾರೆ
4: ಸ್ವಾತಿ ಬಿಸಿಲಿ ಅಂದ್ರೆ
3: ಸ್ವಾತಿ ಬಿಸಿಲಿ ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ ಬೀಜ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಹೇಳಿ. ಹಾ, ಅವೆಲ್ಲ
4: ಮತ್ತ ಇವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡಿದು ನೀವು ಮಡಕೆಯಲ್ಲಿ ಇಟ್ರೆ ಆ ನೀರು ಅಷ್ಟು
3: ಒಳ್ಳೇದಮ್ರ
4: ಅಂತ ಹೇಳಿ ಆ ನೀರನ್ನ ಹಿಡ್ದಿಡಿನಿ ಅಂತೆಲ್ಲ
3: ಹೇಳ್ತಾರೆ. ಹೌದ್ ಹೌದ್ ಅದನ್ನ ಹೇಳ್ತಾರೆ. ಬೇಡೂರು ದೇವಸ್ಥಾನ ಮಾಗಿ ಮಾಡಿದೆ ಅದು ನೀರು ಹಿಡ್ದಿರ್ತಾರೆ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನದಾಗ. ಹೌದ್ ಹೌದ್ ಮಾಗಿ ಮಾಡಿದ ನೀರ ಅದೆಲ್ಲ ಕ್ರಮ ಇತ್ತು ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು. ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗ್ಯಂಗು ಈಗ ಒಂದಾಳಾಗಿ ಅಂದ್ರೆ ಹಂಗೆ ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ ಕೈಯಂಗೆ 2 ತಳ ಇರುತ್ತೆ ಕಣಿ. 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ
4: ಅದನ್ನ
3: ಬಿಗ್ದು ಕಟ್ಟದಾಗಳಿಕ್ಕೆ 1 ಸೂಡಿ ಅತ್ತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ ಬೇರೆ ಎಲ್ಲರಿ 30 ಹಿಡಿ ಆದ್ರೆ ಒಡೆಯರ್ ಮನೆ 35 ಹಿಡಿ ಆಗಿ ಒಯ್ಕಿದ್ ಇತ್ತಮ್ ರಾಗಳಿಕ್ಕೆ
4: 5 ಹಿಡಿ
3: ಜಾಸ್ತಿ 10 ಸೂಡಿ
4: 7 ಸೂಡಿ
3: ಈಗ ಹುಲ್ಲು ಲೆಕ್ಕ ಮಾಡತ್ ಕಣಿ 1 ಸಾಲ್ಗಿ 7 ಸಾಲ್ಗಿ ಅಂತ ಹೇಳ್ರಿ. ಹಾಗೆ ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ 27 ದಿವಸದ ಒಂದ್ ತಿಂಗಳಾಗಿ.
4: ಎಷ್ಟು ದಿನ ಬಿಟ್ಟ ಆಗಿನ ನಾವು ಗೆದ್ದಿಗೆ ನೋಡುದು ಹೇಳಿ.
3: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಾಣಿ. ಅವು ಹೆಚ್ಚು ಕಮ್ಮಿ ಒಂದು 26-27 ಒಂದ್ ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ. ಕಡೆಗೆ ಹೋದಾರ ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರಿ ಕಣಿ. ಒಂದ್ ಸಮಯ ಎಲ್ಲ ಹಿಡಿದು ಪುರಾ ಜನ ಗೆದ್ದೆ ಬಳ್ಳಿ ಹಿಡ್ಕೊಂಡ್ ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರಿ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ ಆತ್ ಹಂಗಂದಿಲ್ಲ.
4: ಮಿಷನ್
3: ಓಡಿಸುದು ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರುಗೆ ಅಂತ ಮಾಡ್ರಿ ಕೇಂದ್ರ. ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ, ಆಗಿ ಕಮ್ಮಿ ಹೋಗ್ತಲ್ಲ. ಆ ಕಾಲಕ್ಕೆ ಒಂದ್ ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡ್ಲೆ. ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು 18-17-20 ದಿವಸ ಆದಾಗಿನೇ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ. ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ. ಈಗ ದಿನೂ ಗೊತ್ತಿಲ್ಲ, ಆಗಿ ಗೊತ್ತಿಲ್ಲ, ಆಗಿಡಿ ಗೊತ್ತಿಲ್ಲ ಅಂತ ಇಲ್ಲ. ಮಿಷನ್
4: ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಇಟ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
3: ಹಾ ಮ್ಯಾಟ್ ಆಗಿ ಇಟ್ಕೊಂಡು ಮನೆಯವ್ರು ಹೊತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರು ಅವ್ರಿಗೆ ನಟಿಕೆ ಹತ್ರಲ್ಲ. ಈಗ ಇವ್ರು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲ ಹಾಕ್ತಾ 800 ಕೊಟ್ರೆ ಸರ್ 820-130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದಲ್ಲ ದರ. ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹೊತ್ತೆ ಕಂಡ್ರೆ ನಮ್ದು ಎಷ್ಟು ಗೆದ್ದಿ ಇತ್ತಂದ್ ಹೇಳ್ರ ಸೈ.
4: ಅದೇ ನನಗೀಗ ನೀವ್ ಇಷ್ಟು ಹೇಳೋತಿಗಿತ್ತಲ್ಲ, ನೀವ್ ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ, ನಾವ್ ಶಣಕಿಂದ ಕಂಡ್ಕೊಂಡು ಬಂದದ್ದ ಆ ಗೆದ್ದಿ ಆ ಕೆಸರು
3: ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದ ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಮ್ರ ಜಾಕ್ಟಿ. ಈಗ ಅಂತ ಆಯ್ತು ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
4: ಎಷ್ಟು
3: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೋಗ್ತಲ್ದ ಜಾಕ್ಟಿ ವಂಶ ಅವು ಸಂತಾನವೇ ಹೋಯೇ ಬಿಡ್ತಾತ. ಈಗ ಆಗಳಿಕಾರೆ ನೇಲ ಹೂಡು ಸುರಿಗೆ ಅಂತ ಆತಿತ್ತು ಹೋಳಿ ಮಣ್ಣು ಆಚಿಗು ಒಂದ್ಸಲ ಈಚಿಗೆ ಒಂದ್ಸಲ ಅದ್ರಾಗ ಈಚಿಗಿದ್ದಿದ್ರು ಮಕ್ಚಿ ಆಚಿ ಬೀಳ್ತಿದ್ದು ಆಚಿಗಿದ್ರು ಮಕ್ಚಿ ಈಚಿ ಬೀಳ್ತಿದ್ದು ಆಗಳಿಕ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ್ದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತ ಸಾರಿ ಹೋದು
4: ಚೂರ್ ಚೂರ
3: ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ತು. ಕಡೆಗೆ ಹಂಬಲಾತ್ ನಟ್ಟಿ ಮಾಡೋ ಸುರಿಗೂ ಮೊದ್ಲಿಗೆ ಇದಿತ್ತು ಅಂತ ಕೇಳ ಗಣಪತಿ ನಟ್ಟಿ ಅಂತ ಅಳಿತ್ತಲ್ಲ ಗಣಪತಿ ನಟ್ಟಿ ನಟ್ಟಿ ಮಾಡೋ ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಲಾಗ್ತಾಯಿ ನಾವು ಮಾಡ್ಕೊಂಡು ದೇವ್ರನ್ನ ನಂಬ್ಕೊಂಡ್ ಬಂತಲ್ಲ. ಜನಪದದಾಗ ಆಚರಣೆಗೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಇರುತ್ತೆ. ಹಾಂಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ 5 ಕೆಜಿ ಹೇಳ್ಕೊಂಬಿತ್ತು ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು ಹಂಗೆಲ್ಲ ಮಾಡ್ತಾರೆ. ಹಂಗೆ ಮನೆಗೆ ನಟ್ಟಿಗೆ ಅಂತ ಕೇಳಿದ್ರೆ ಈ ಕಬ್ಬೆಸ್ರ ಕಡಿಕೆ ಅಲ್ದ್ರೆ ಔಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
4: ಕಬ್ಬ ಹೆಸರು ಅಂದ್ರೆ ಕಪ್ಪ ಹೆಸರು.
3: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕಣಿ ಅದು ಕಬ್ಬ ಹೆಸರು ಅಂಬುದು ನಮ್ಮದೇಗೆ. ಆಗ ಕಬ್ಬ ಹೆಸರು ಕಡಿಕೆ ಔಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದು ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ ಕಣಿ ಅದಕ್ಕೆ ಹದ್ನ ಅಂತ ಹೇಳುದು. ಹದ್ನ ಅಂತಾರೆ ಮುಗೀತು ಇವತ್ತಿದ ಅಂದಳಿ ಈ ವರ್ಷದ ಮುಗೀತು
4: ಈ ವರ್ಷದ ನೆಟ್ಟಿ ಮುಗೀತು
3: ಮುಗೀತು. ಕಡೆಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದ್ ಮಾಡ್ತಿರ್ ಕಣ್ರೆ ಈ ಗೆದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಾಣಿ ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರ ಗೇಟ್ ಪಾಲ್ ಮಾಡುದು. ಏಡ್ ಪಾಲ್ ಮಾಡಿ ಕೈನ ಹಿಂಗೆ ಕತ್ರಿ ಕೈ ಮಾಡಿ ಹಿಡ್ಕೊಂಡ ಈಚೆ ಎಡ್ದ ಬದಿಗೆ ಕೈಗಿದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈ ಹಿಂಗಿದ್ದಾಗಿನ ಎಡ್ದ ಕೈ ಎಡ್ದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ, ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ, ತಲೆ ಮಾತ್ರ ಹೋಗಿ ತಿಂಬು ಕೊಡುದು. ಆ ಬುಡ ಉಳದನ್ನ ಅದೇ ಗೆದ್ದಂಗೆ ನೊಟ್ಟಿ ಮಾಡ್ತಿದ್ದೀರಿ. ಹಾ, ಗೆದ್ದಿ ನೊಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಬೆನ್ನೋ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿದ್ರೆ ಇನ್ನು ನೊಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟು ತಬತ್ರ, ಸೆರ್ಗ್ ಕಟ್ಟು ತಬತ್ರ ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದು ಅಂತ ಅಳಿಯಂಬ್ರ, ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಅಂತ ಮಾಡುವ, ಕಡೆ ಉಳಿದಾರೆಲ್ಲ ಮುಂದೆ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ, ಈಗ ಯಾರಾದ್ರು ಉಳಿದ್ರೆ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರ ಬಸ್ರಿ ಹೆಂಗ್ಸ್ರಿ ಯಾರ್ಯಾರು ಇದ್ದಿದ್ರೆ ಸುತ್ತ ಕಟ್ಟುವುದಿಲ್ಲ. ಅವರ ಈಚೆ ಬಂದ ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂಥ ಕ್ರಮ ಇತ್ತು. ಮತ್ತೆ ಈ ಅಗೇಡಿ ಮಾಡೋದ್ ಗೆದ್ದಿ ಇತ್ಕಣಿ, ಅಗೇಡಿ ಮಾಡೋದ್ ಗೆದ್ದಿ ನಡುಸುರಿ ಸೀದಾ ಹಾಗೆ ನೋಡುವುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳಿ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ, ಅಂದ್ರೆ ಈಗ ಆಗಿ ಹೋಯ್ದಷ್ಟೇ ಅಲ್ದ, ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ, ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ ಹೇಳ್ರೆ ಅದು ಬಾಣಂತಿ, ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗ್ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ, ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಳಿ, ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೂ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನಲ್ಲಿ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವೇನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನ ಹ್ಯಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
4: ಅದೇ ನಂಗಾಗ ನೀವು ಹೇಳೋತ್ತೀಗ ಆಗಿಂದ್ಲೂ ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗ್ಸರ ನೆಡ್ತಾ ಇಪ್ಪತ್ತಿಗ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರು ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೆಂತ ಹೇಳ್ತಾರ ಮೇಲಾಳ
3: ಮೇಲಾಳ
4: ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಅಡಿಗೆಗೆ ಹೊತ್ಕೊಂಡೋದು ಎಷ್ಟೆಷ್ಟೋ ದೂರದ
3: ಗದ್ದೆ ಆಗಳಿಕೆ ಒಬ್ರಿಗೆ ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು, ಊರಿನ ಗದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೇ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ ಅಂದಳಿ ಬತ್ತ, ಮೂರ್ ಕಾಲ ಮೇಲೆ ಹೆಡ್ಗಿ ಬೆಚ್ಕಂದ್ ಹೆಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದ್ ನೆಗ್ಗು ಕೆರೋ ಜನ ಬೇಡ, ಅದ್ ಮೇಲೆ ಬೆಚ್ಕಂಡೆ ಅದಕ್ಕೆ ತುಂಬುದು ಅಲ್ದೇ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕಂದ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ, ಅವ್ ಮೂರ್ ಕಾಲಾಗಿದ್ದಕ್ಕೆ ಹಿಂಗ್ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತಿ ಇತ್ತು, ಈಗ ಮೂರ್ ಕಾಲು ಇಲ್ಲ ಅಂತ ಕಾಲು ಇಲ್ಲ, ಈಗ ಮಾಡುವರೆ ಇಲ್ಲ ಅಲ್ದ ಅಗಿಯಲ್ಲಿತ್ತ ಕಡಿಕೆ. ಅದೇ ನೀವು ಹೇಳ್ರಿ ಆಗ ಆಗಳಿಕೆ ಆ ನಟ್ಟಿ ಮಾಡಿಸ್ರಿಗೆ ಮೇಲಾಳು ಒಬ್ಬರಲ್ಲಿ ನಿತ್ಕೈದ್ದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯಕ್. ಒಬ್ಬರೊಬ್ಬರ ಮನೆ ಕಷ್ಟ ಸುಖಗಳೆಲ್ಲ ಅದ್ರಲ್ಲಿ ವಿಚಾರಗಳೆಲ್ಲವೂ ಬತ್ತಿದ್ದು, ಬರೇ ಒಂದು ಯಾರನ್ನೂ ದೂರ್ಕಂತ ಇರಲೇದಿತ್ತು, ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
4: ಹಂಚ್ಕೊಂಬಲ್ಲೂ. ಆ ಹೆಂಗಸದ್ದು ಒಂದು ತಂಡ ಇರತ್ ಕಣಿ, ಬೆಟ್ಟು ಬೆಟ್ಟಿಗೆ ಒಂದೊಂದು ತಂಡ, ಅದ್ರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಅಕ್ಕ ಓ ಅಕ್ಕ ಅಕ್ಕ ಬಾರ ಹಾಪನ ಚಾಯಿಲೇ ಚಾಯಿಲೆ ನಿಂದಿನ್ನು ನಿಂದೊಂದು ಎಷ್ಟೊತ್ತಿಗೆ ನಾಳೆ ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
3: ಗೊರ್ಬ ಗಣಸ್ರಿ ಕಂಬಳಿ
4: ಕಂಬಳಿ
3: ಎಂತ ಇಲ್ಲಿ ಈಗ ಎಲ್ಲ ಒಬ್ರೊಬ್ರು ಬತ್ತರು ರೈನ್ಕೋಟ್ ಹಾಕೊಂಡೆ ಬಾಪದ ಈಗ ಹೌದಲ್ಲಿ ಯಾರಿಗೆ ಬಂದಿತ್ತು ಕಡಿಕೆ. ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ, ಅವ್ರು ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ, ನೇಲ್ ಹೊತ್ತಿಲ್ಲ ಅಲ್ಲೇ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ, ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ. ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸರು ಬೊಯ್ದು ಕಾಣ್ಕ ಎಂಥದ್ದು ಕೊಚ್ಚ ಸಮಯ ಇಲ್ಲ, ಮೇಲಾಳಿ ಸಂಬಳ ಕೊಡುವುದಿಲ್ಲ, ಅವ ಧರ್ಮಕ್ಕೆ ಬಂದು ಮಾಡ್ತಾ ಇಲ್ಲ ಹಾಗೆ ಹಿಂಗೆ ಅಂದಳಿ, ಅವನಿಗೊಂದು ಬೈಗುಳ. ಕಡಿಗೆ ಅವರೊಂದು ಅದನ್ನ ಮತ್ತು ಒಂಚು ಕೊಚ್ಚಿ ಕೊಡುದ, ಮತ್ತು ಹೊಯಂಗಿ ಗೆದ್ದ್ಯಾರು ಬೇರೆ ಗೋಸರ್ ಗೆದ್ದ್ಯಾರು ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ, ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕೊ, ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನೋಡುಕಾಯ್ತಿಲ್ಲ, ಕೈ ಹರಿತಿಲ್ಲ, ಕೈ ಹರಿದ್ರೆ ಇಲ್ಲೆಲ್ಲ ಈ
4: ಬೇರೆ
3: ಕಣ್ಣೆಲ್ಲ ನೋವು ಶುರು
4: ಹೌದು.
3: ಮತ್ತೆ ಗೋಸರ್ ಪರ್ಮಳ ಅಂದ್ರೆ ನೀವು ಪರ್ಮಳು ಹೌದು, ಅದ್ರ ಸಂಗ್ ಮದ್ದು ಹೋದಿ ಮಳಗಲಪ್ಪಂಗೆ ಗೆದ್ದಿನ ಕಾಲು ನಂತಿಂತ ಕಾಣಿ, ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ನಂಜ್ ಪೂರ ಹತ್ತು, ಹಾ ನಂಜ್ ಪೂರ ಹತ್ತು ಗೆದ್ದೆ ನಂತಿಂತಲ್ಲ, ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚ ಹತ್ತು ಮತ್ತೆ ಕಾಲಜ್ಜಿ ತಿಂತ ಅಂತ ಹೇಳ್ತಾರೆ ಒಟ್ಟೊಟ್ಟಿ ನಂಜಾಗ ಅದ್ರಾಗ ಆಗ್ಬೋದು. ಅದೇ ಗೋಸರ್ ಗೆದ್ದಿ ಇಳಿದ್ರು ಹತ್ತ ನಂಜಲ್ಲ. ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ಲು ಹಿಂದಿಂದಲ್ಲ ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬರಿ ಗುಡ್ಡಿ ನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದ ಜಯ
4: ಎಂಪಿ
3: ಕರಿಮೆ ಹಾ ಕರಿಮಲ್ಲಿಗೆ ಜ್ಯೋತಿ ನಿಮ್ಮ ಹೆಸರಿದ್ದೊಂದು ಲಾಯಕ್ ನೆನಪಿತ್ತು ನಿಮ್ಗೆ, ಜ್ಯೋತಿ
4: ಗೌರಿ
3: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ್ಲ ಶೆಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂದಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದು ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
4: ಗೌರಿ ಉದ್ದ
3: ಗೌರಿ ಉದ್ದ ಮ್ಯಾಲೆ ಸತ್ತು ಜಯನು ಇದ್ ಮಾಡ್ತಾರೆ ಕರಿ ಮಲ್ಲಿಗೆ ಅಂತ ಬರ್ತಾವ ಎಲ್ಲ ಈ ಬಡಸುರಿಗೆ ಹೊಡಿ ಮಜ್ಜಿಗೆ ಜಪ್ಪಿದ್ರೆ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ ಬಡಿತ
4: ಕರೆಕ್ಟ್ ಅದು ಉದ್ದ ಅಷ್ಟು ಮನ್ಕೊಂಡು ಗೆದ್ದಂಗೆಲ್ಲ ಮನ್ಕೊಂಡಿರ್ತಾವ
3: ಅಡ್ಬಿಡ್ತು ಗಾಳಿ ಬಂದ್ರೆ ಸೈ ಅಡ್ಬಿಡ್ತು
4: ಹೌದು
3: ಈಗ ಅದೆಲ್ಲ ಅಂತ ಇಲ್ಲ ಬಿಡಿಗೆಲ್ಲ
4: ಕಡಿಕೊಂದು ಫೇಮಸ್ ಇದು ಪಲ್ಗುಣಿ
3: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಹಾ ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರು ಮ್ಯಾಟಿನರ್ ತಂದು ಹಾಕುದ

0: ಇದ್ರು ಅದನ್ನ ಹೇಳುವುದಿಲ್ಲ, ನಟಿ ಆಪದೆ ಕಮ್ಮಿ ಅನ್ ಮಾಡಿ ಯಾರು ಮಾಡುದು. ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು, ಎಷ್ಟೆಷ್ಟು ಚಂದದ ಹಾಡುಗಳು. ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ, ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ. ಇದು ಅಂದ ಕಣಿಕೆ. ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ, ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ, ನೀರಾರು ಹರಿಲಿಲ್ಲ ಶಿವಲಾಲಿ, ನೀರೆದ್ದು ಹರಿಲಿಲ್ಲ ಶಿವಲಾಲಿ, ತಾಯಮ್ಮ ನಂಬೋಳೆ ಶಿವಲಾಲಿ, ಮಗನಾರು ಕರೆದಾಳೆ ಶಿವಲಾಲಿ, ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ, ನೀರಾರು ಹರಿಲಿಲ್ಲ ಶಿವಲಾಲಿ. ಹಿಂಗಿಂದೆಲ್ಲ ಹಾಡು ದೀರ್ಘವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದು, ಇದು ನೀರು ಬತ್ತಿಲ್ಲ ಅಂದ್ ಮಗನ ಕರೆದು ಕೇಂಡಾಗಳಿಕೆ, ಮಗ ಜೋಯಿಸ್ರ ಮನೆಗೆ ಹೋಯ್ಕೆ ಅಂದು, ಜೋಯಿಸ್ರ ಮನೆಗೆ ಹೋಯ್ಕೆಂಡ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ, ಕುರಿ ಬಲಿಯ ಕೋಳಿ ಬಲಿಯ ಅಂತ ಅಂದ್ಕೇಂಡ್ರಗತಿ ಅದು ಯಾವುದು ಆತಿಲ್ಲ, ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ. ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ, ಮಧ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತಾ ಹಿಂಗೆ ಅಂದಳಿ. ಆ ಮನೆಗೆ ಇಡ ಉಳಿದು ಸೊಸೆಯರಿಗೆಲ್ಲ ಗೊತ್ತಾಗ್ತವ್ರು, ನಾಲ್ಕು ಜನ ಏನೋ ಸೊಸೆಯ, ಐದು ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ್ಗತಿ. ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ, ಸೊಪ್ಪಿಗೆ ಹೋರ್ಗತಿಗೆ ಅವರವರೇ ಮಾತಾಡ್ಕೊಂಡು, ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ ಐದು ಜನ ಇತ್ತು, ನಾಳೆ ಇಷ್ಟೊತ್ತಿಗೆ ಐದು ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದು. ಆ ಸೊಸೆಗೆ ಹೇಳುದಲ್ಲ, ಯಾರು ಅವಳ ಹತ್ರ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು, ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ. ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು, ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದು, ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳ ಬಲಿ ಕೊಡ್ಕಂದ. ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳ ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು, ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕ್ಯಾರಿಗೋಸ್ಕರ ಅವಳನ್ನು ಬಲಿ ಕೊಡುವುದು. ಬಲಿ ಕೊಟ್ಟ ಆರ್ಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳೆ, ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯಿ ಹೋಯ್ಕಾರದು, ಮಾಯಿ ತುಂಬ ಜೋರು ಇರ್ತಾಳೆ. ಈಗ ನಾ ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ, ನೀನು ನನ್ನ ಸೊಸೆಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ, ಅವಳು ಸೆರ್ಗ ಹಾಸೋದು ಬತ್ತಿಲ್ಲ. ಕಡೆ ಲಾಸ್ಟಿಗೆ ಗಂಡ ಕರೀತ, ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ, ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ, ಇದು ಸುಮಾರು ದೊಡ್ಡ ಕತಿ. ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿಯ ಹಾಡುಗಳಿವಲ್ಲ, ಒಂದು ಅರ್ಧ ಗಂಟೆ.
1: ಅಲ್ಲ ದೀರ್ಘಾವಧಿ ಬೇಕೆ, ಯಾಕೆಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ ಅವ್ರು,
0: ಅಷ್ಟೊತ್ತಲ್ಲಿ
1: ತಿಂಬುದು ಎಂತ ಯೋಚನೆ ಇಲ್ಲ ಅವ್ರಿಗೆ. ಅಂದ್ರೆ
0: ಕೆಲಸ ಕೆಲಸ ಮಧ್ಯೆ ಎಲ್ಲ ಒಂದ್ಸಲ ಏನೋ ಒಂದು ಚಾಚಿ ತಿಂದ್ರು ಆಯ್ತು, ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ.
1: ಒಂದು ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರ ಅಥವಾ ಗಣಸರಿದ್ರಲ್ಲ, ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ
0: ಅವ್ರಿಗೆ. ಕೆಲಸ ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸುದು ಯಾರು, ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು. ಅವ್ರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು ಒಂದು ಸೇರೋ ಎರಡು ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲ ಮುಂಚೆಲ್ಲ ಕಡೆ ಕಡೆ ಜಾಸ್ತಿ ಆತವಂತ ಅದ್ರಾಗ ಅವ್ರು ಇಡೀ ಸಂಸಾರ ಕಣ್ಕಾಣ್ಕಲ್ಲ, ಎಲ್ಲರಿಗೂ ಗೆದ್ದಿ ಇಪ್ಪುದಿಲ್ಲ ಆಗಳಿಕೆ. ಅದು ಗೇಣಿಗೆ ಮಾಡುದು, ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು, ಲಾಯ್ಕಾಯ್ದಿರಿ ಅಂತ ಮಾಡುದು, ಇವ್ರಿಗೆ ತಿಂಬುಕ್ಕಿಲ್ಲ, ಇವ್ರ ಕೈಯಿಂದ ಹಾಕಿ ಗೇಣಿ ಕೊಡುವಂತ ಪರಿಸ್ಥಿತಿ ಎಲ್ಲ ಇದೀತಾಗಳಿಕೆ. ಅದೆಲ್ಲ ಹೋಯ್ತು ಏನೋ ಕಾಲಕ್ರಮೇಣ, ಅವೆಲ್ಲ ಹೋಯ್ತು. ಕಡೆಗೆ ಮನ್ಸರು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ಕೆ ಎಲ್ಲರಿಗೂ ಬೇಕಪಟ್ಟು ಇದು ಸಿಕ್ತು. ಕಡೆಗೆ ಹೂಂಟಿ ಎಲ್ಲ ನಟ್ಟಿ ಎಲ್ಲ ಆದ್ಮೇಲೆ ಹೋರಿಗೆ ಅರ್ಥ ಕೊಡುದು ಮಾಡ್ತಿದ್ರು, ಅದು ಎಷ್ಟು ಲಾಯ್ಕ್ ಕಣಿ ಸಾಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ. ಆ ಹೋರಿಗೆ ಅರ್ಥ ಕೊಡು ಸುರಿಗೆ ಬೆಳಗ್ಗೆ ಅರ್ಥ ಕೊಡುವಂದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣಕೋ ಮೈ ಅಂದ್ರೆ ಆಗಲಿಕ್ಕೆ ಅಷ್ಟು ಚಂದ ಸೊಡ್ಡು ತೋರತ್ತೆ ನಂದು, ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದುರತ್ತೆ, ಅಷ್ಟು ಹೊಳಪು ಆ ಕೋಡ್ಕಿಸುದು ಸಳಕಿ ಹಾಕುದಂದಳಿ ಎಲ್ಲ ಬತ್ತಿ ಇತ್ತು ಮುಂಚೆ ಹೋರಿ ಅವು ಈ ಜಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜಡ್ ಎಲ್ಲ ಕುದ್ರಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬ ಮಣ್ಣು ತುಂಬ್ರು ಅಲ್ಲೇ ಹುಳ ಆತು ಆಗಲಿಕ್ಕೆ ಅದಕ್ಕೊಂದು ಸಳಕಿ ಹಾಕುದಂದ್ ಬತ್ತಿ ಒಂದು ಬೀಳು ಇರತ್ ಕಾಣಿ ಈ ಹೊಳೆ ಬದಂಗಲ್ಲಿ ಒಂದು ಬೀಳು ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹೂಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ ಹತ್ತು ಪಟ್ಟು ನೂರು ಪಟ್ಟು ಪ್ರೀತಿ ಕಡೆ ತೋರ್ತ್ರ ಹೋರಿ ಸಾವುಕಾರ ಯಜಮಾರ್ ಅವಕ್ಕೆ ಏನು ಅಕ್ಕಚ್ಚು ಮಾಡಿ ಹಾಕುದೇನೋ ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನೋ
1: ಹುರುಳಿ
0: ಹೊರಳಿ ಕೊಯ್ಕಲ್ ಗಟ್ಟಿ ಅಪ್ಕೆ ಮೆದ್ಗಲ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಅಪ್ಪ ಹೊರಳಿ ಹಾಕುದು ಕಡೆಗೆ ಅದು ಈ ಎರ್ತ ಕೊಡು ಸುರಿಗೂ ಹಾಗೆ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಹಬ್ಬದ ಅಷ್ಟು ಲಾಯ್ಕ್ ಆತ ಕಡೆಗೆ ಅದ್ರ ಸಾಂಗ್ತಿ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರ ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕೊಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಯಿಸೋದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಗಲಿ ತಂಪಾಗಲಿ ಅಂದಾಳಿ ಹೇಳಿ ಹಿಂಗೆಲ್ಲ ಮಾಡೋದು. ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡ್ ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡು ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡೋಕ್ಕಿಲ್ಲ.

0: ಹಾಗಿನ ಕ್ರಮ ಇತ್ತು. ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುದು ಇದನ್ನೆಲ್ಲ ಮಾಡ್ಕೊಂತ ಇದೀರ.
1: ಹೋರಿ ಅಂದಾಗ ಇನ್ನೊಂದ್ ನೆನ್ಪಾಯ್ತು ಕಣೆ, ಈಗ ಆ ಹೋರಿ ಆಗಡಿಕ್ ಎಲ್ಲಾರ ಮನೆಗೆ ಇರ್ತಾ ಇರ್ಲಿಲ್ಲ, ಯಾರ್ದು ದೊಡ್ಡ ಬ್ಯಾಸಾಯ ಮನೆ ನಾಲ್ಕು ಎರಡ್ ಜೋಡ ಹಂಗಲ್ಲ, ಅಣ್ಣ ಹತ್ರ ಹೋಗಿ ತಮ್ಮ ಇದಕ್ಕ ಈ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದ ನಾರ್ದಿ ಪಾತ್ರ ಹೆಂಗಸರು ಒಪ್ಪಿರು ಒಂದು ಉಂಟಿ ಮಾಡಿ ಕೊಡು ಒಂದು. ಆಗ ಅವ್ರೆ ರಾಜರು
0: ರಾಜರು ರಾಜರು ಹೌದಪ್ಪ, ಅವ್ರಿಲ್ದಿ ರಾತ್ರಿ ಎದ್ದೋ ಒಂದು ಹುಡಿ ಕೊಡ್ತಿದ್ ಮತ್ತ ಆ ಹುಡುವಂಗ ಆಗಲಿ ಕಾಣಕ ಆ ಒಳಲ್ ಉಂಟಿ ಒಳಲ್ ಹಾಕುದು ಎಷ್ಟು ಚಂದ ಅಂದ್ರು ಅಷ್ಟೂ ಲೈಕ್ ಅದನ್ನ ಕೇಂದ್ರ ಕಂಡು ಕಂಬಾಗ ಅಪ್ಪದು. ಈಗೆಲ್ಲ ಎಲ್ಲಿತ್ತ ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು, ಅವ್ರಿಗೆ ನೆನಪು ಹೋಯ್ತು. ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರೆ ಸುಮಾರು ಸಮಯ ಆಯ್ತು ಮಗ, ಈಗ ನಮ್ ನೆನಪಿಲ್ಲ.
0: ಮತ್ತೆ ಈ ಒಳಲಿ ನೀವು ಬತ್ತೋಳು ಹಾಡ ಇಲ್ಲಿ ಅವ್ರಿಗೆ ಹಾಗೆ ಕೂತ್ರ ಅವ್ರು ಹೇಳುದಿಲ್ಲ ಅವ್ರಿಗೆ, ಆದ್ರೆ ಮಾಡ್ತಾ ಇರಕ ಆ ಕೆಲಸದಾಗ. ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರು ಲಾಯ್ಕ್ ಆಗಲಿ. ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಹಾ ಎಂತ ಯತಿ

ಬಲ್ದ ಬಲ್ದ ಓಮ್ದವ್ರು ಎಷ್ಟು ಚಂದ ಅಂದ್ರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳಕ್ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತೆ ಅದ್ರಾಗೂ ಇನ್ನೊಂದಿತ್ತು ಅಂತ ಕಂಬಾಳಾಗಿ ಕಂಬಾ

0: ಬಲ್ದ ಬಲ್ದ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೇ ಇದ್ದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತ ಅನ್ಸತ್ತಷ್ಟೇ
1: ನಂಗೆ. ಹೇಳುವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಪಾಣಿ ಪಂಚೆ ಅದಕ್ಕೆ ಕರಿಮಸಿ ಅದು ಕೇಸರಿ ಗೀಸರ ಆದ ಪಾಣಿ ಪಂಚೆ ಮಣ್ಣಿಗೊಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರ್ಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದು ಗಂಟೆ ಇವತ್ತು ತಿರುಗೋಕೆ ಆಗ್ತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂಥದ್ದು. ಆ ಕೆಸರು ಗೆದ್ದಂಗೆ ಯಾರದೇ ಅಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳ ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ ಅವರೇ ಕಾರಣ ಒಂದಿತ್ತಲ್ಲ. ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು
0: ಇದಿಷ್ಟ ಆಪ್ಕ ಆಗಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕೊಂತ ಬಿಟ್ಟು ದಿನನಿತ್ಯದ ಬದ್ಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ನೇತಾಡುದು
1: ಆಡುದು
0: ಮಕ್ಕಳನ್ನ ಎಳ್ಕೊಂಡು ಹಾಪುದ
1: ಹೋರಿ
0: ಹಿಡ್ಕೊಂಬ ಒಬ್ರೊಬ್ರು ನಂಗೆ ಇದ್ ಬೇಕು ನಾನು ಕೂಕಂತ ಈಗ ಇನ್ನು ಅದ್ರಾಗೂ ಹೇಳುದು ಎರಡ್ ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಗೆಲ್ಲ ಆದ್ರೆ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕೆ ಈಗ ಕಣಿ ಮೋಟರ್ ಗೀಟರ್ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ. ಆಗಲಿಕ್ಕೆ ಅಷ್ಟು ಗದ್ದಿಗೆ ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ್ತ ನಾವೆಲ್ಲ ಕಂಡಾರ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದ್ರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲ ಇದ್ದಿತ್ತು. ಕಡೆಗೆ ನಟ್ಟಿದ್ ನಾವು ಹೇಳ್ತೀವಿ ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೆ ಹೊರಿ ಬಿಗುಸುರಿಗೆ ಒಂದು ಮದ್ಮಗಳರಿ ಅಂದೇಳಿ ಮುರಿದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ
1: ಹೊಲ್ಸಲ್
0: ಬಾಪ್ ಸರಿ ಹೊಲ್ಸಲ್ ಹಾಕಿ
1: ಹೌದೌದೌದು
0: ಆ ಹೊಲ್ಸಲ್ ಮೆಟ್ಕೊಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದ್ ಬಳಿ ಕೈ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ಕೊ ಒಟ್ರಾಸಿ ಯಾರೋ ಹೋಗಿ ಮಾಡ್ತಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರುದು
1: ಆನಿ ಹೊರುದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತರ ಒಂದು ಕಾಯಿ ಹೊಡಿತರ ಅದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದಾರ ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದದ ಒಂದ್ ಚೂರು ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳ ಇರುತ್ತಂದ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರು ಒಬ್ಬರ. ಈಗ ಕಡೆಗೆ ಆ ಪುನಃ ಹುಲ್ಲು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರ ಗತಿಗೆ ಯಾವ್ದು ಈ ಕೊಡಿ ತಿಂಗಳಿಗೆ ಹೊಂಚೇಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ತೆ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದು ಕಾಲಮ್ ಇಟ್ಟು ಅದನ್ನ ಸಾಫ್ ಮಾಡಿ ಮತ್ತೆ ಪುನಃ ಇದು ಮಾಡುದು.
1: ಮತ್ತೆ ಆ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪು ಕಣ್ಣಾಗಿ ಜಂಪು ಕಣ್ಣಾಗಾರು ಒಂಥರ ಲಾಯ್ಕ್
1: ಲಾಯ್ಕ್ ಇರುತ್ತೆ. ಅದಂತೂ ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಆ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ಲ ಆಯ್ಕೆ.
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆ ಜಪ್ಪು ಸರಿ ಹೇಳ್ತಾರಲ್ಲ ಹೊಲಿ ಕರುದ ಹೊಲಿ ಒಟ್ಪ ಹೊಲಿ ಹೆಚ್ಚಿ ಬಾ
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಸಿರು ಇಟ್ಕೊಂಡ್ ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ಲರಿಗೂ ಮುಗ್ಸುಕಿಲ್ಲ ಅದ್ನ
1: ಆ
0: ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಇದು ಬತ್ತ ಉದ್ರಿ ಅಪ್ಪಲ್ಲರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೊಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಎಲ್ಲ ಹೊಲಿ ಕರ್ದ ಸುರಿ ಕರಿ ಕೊಟ್ಟು ಅದನ್ನ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿ ಓಡ್ ಬಂದ ಆ ಹೊಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದು ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡಿಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿಕಟ್ಟೆಲ್ಲ ಯಾರು ಹಿಡ್ಕೊಂಡು ಎಪ್ಕಿಲ್ಲ ಕೈಯಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಆ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಬತ್ತ ಉದುರ್ಸ್ಕಣ್ಕ ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕೊಂಡ ತಂದು ಬೆಚ್ಚಕ್ ಬೆಚ್ಚರ್ ಗತಿಗೆ ಅದ್ರ ಮೇಲೆ ಕೂಕಂಕಿಲ್ಲ
1: ಅದಕ್ಕೆ ಸುಸ್ತಾ ಇರುತ್ತಲ್ಲ
0: ಬಿಸಿ ಆಗಿರತ್ತಂದಳಿ. ಕಡೆಗೆ ನಾವು ಬತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ ಬಿಟ್ಟಿಗೆ ಹಡಿ ಮಂಚ ಆಳ್ಸತ್ತಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿಂತ ತಿಂಬ ಗೇಡಂತರದ ಹೋದ್ರಂತಾರು, ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕೆ ಹೊಯ್ಕ, ಮಧ್ಯಾಹ್ನದ ಬಿಸಿಲಿ ಹಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ ತಂಪ್ಲಿ ಬೆಚ್ಚಕ್ಕ, ಆ ಮೇಟಿ ಕಂಬು ಹಂಗೆ, ಮೇಟಿ ಕಂಬು ಹಂಗೆ ಹೊಸ್ತ ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ, ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಂಡಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳತ್ತ. ನಮ್ಮನೆಗೆ ಈಗಲೂ ಮೇಟಿ ಕಂಬಿತ್ತು, ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತ ಮನೆಗೆ ಹೊದಾಳ್ ಮಾಡಿ, ಹಾಂ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತ, ಅದಕ್ಕೆ ಪೂಜೆ ಮಾಡತ್ತ, ಅದಕ್ಕೆ ಏನು ಕ್ರಮ ಮಾಡ್ಕ ಅದನ್ನ ಈಗಲೂ ನಾವು ಮಾಡತ್ತ.
1: ನಮ್ಮ
0: ಹಡಿ ಮಂಚು ಇತ್ತು, ಮೇಟಿ ಕಂಬ ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೆದು ಹೋಯ್ತು, ಅದಕ್ಕೆ ಬಾಗಳ ಮರ ಕವಲ್ ಮರ ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಇಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದೋ ಸತ್ತು ಮರನ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ, ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕೆ, ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ, ಉದ್ದನುದ್ದ ಬೀಳುಕಿಲ್ಲ, ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ್ಕ ಬಂದು ಅದನ್ನ ಕೆತ್ತತ್ರ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತಾರೆ ಹೀಗೆ ಮಾಡಿ, ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕ್ಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ್ಕೆ. ಕಡೆಗೆ ಅದನ್ನ ಮೇಟಿ ಕಂಬ ಒಂದು ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕ್ಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕ್ಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು, ಅದನ್ನ ಹಾಗೆ ಇಟ್ಕೊಳಕ. ಕಡೆ ಆ ಮೇಟಿ ಕಂಬಿಗೆ ಎಂಥವ್ರು ಒಂದು ಸಮಯದಾಗ ನಾವೀಗ ಕೀಳಕೆ ಆಯ್ತು ಅಂದ್ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂಥವ್ರು ಒಂದು ಫಂಕ್ಷನ್ ಇತ್ತು ಅಂತ, ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೆ ಪುನಃ ಕಿತ್ತ ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸುರಿಗೆ ಯಾರೋ ಮನಸ್ಸಿಗೊಂದು ಇದೊಂದು ಹಾ ಇದೆ ಅಂದೆ ಅಂತ ಕಾರಣ ಒಂದು ಕಂಬ ಅನ್ಸತ್ತೆ, ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳ ಕೀಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಗೊಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಂಬ. ಮೇಟಿ ಅಂದ್ರೆ ಪ್ರಧಾನ, ಮನೆಗೊಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ಹೌದು.
0: ವ್ಯಾಸಾಯ ಕಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟು ಆಡ್ತಿತ್ತು ಅಂದ್ಕೊಂಡು ಹೆಣ್ಣಿಗೆ ಕೊಡ್ತಾ ಇದ್ದೀರ ಅಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ರಿ ಇದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೊಂಡು ಮಾಡ್ಕೊಂಡು ಯಾರು ಇರ್ತಾರ ಅಂತ ಹೇಳಿ ಗ್ಯಾರಂಟಿ ಅಲ್ಲಿ ಯಾರಿ ಬಂದಿತ್ತು. ಇಂಥದ್ದನ್ನ ನಮ್ಮ ಕೃಷಿ ಪರಂಪರೆ ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು, ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನೆ ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಲ್ಲ. ನಮ್ಮ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದೇನು ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದಾರೆ ಕಳಿ ಹೆಂಗ ಹಾಗೆ ಕುರ್ಬುಲ ಕಡಿಕೆ ನಳಿಯ ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹೊಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳೋದು ಎಲ್ಲಾ ಗೆದ್ದಿಗೂ ಹಂಚಿ ಸುಸರ್ಬತಿ ಕಣಗೆ ನಳಿಯ ಅಂತದ್ದು ಒಂದು ಹೇಳತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಮ್ರ ತೆಗಿ ತೆಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನಾನು ಬೆಳ್ಳಿ ಕಾಲ ಅಂದಮ್ರ ಅಟ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ ನಾನು ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತಿ ನಾನು ಅಂದ್ ಹೇಳ್ದಮ್ರ ಅಂದ್ರೆ ಅದು ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ತು ನಳಿಯ ಅಂತ ಹೇಳ್ರೆ ಅಗಿ ಮತ್ತೆ ನಳಿಯ ಇಡು ಒಂದೇ ನಮ್ಮನೆ ಇರ್ತವೆ
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕೊ ಬಂದಿರ್ಕಾಣಿ ಅವ್ರಿಗಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ ಯಾರೋ ಒಬ್ಬರೀಗ ನಾನು ಇವ್ರೆ ಕಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತ ಅದ ಹಂಗಿತ್ತು. ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಾಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮ್ ನಂಗೆ ಖುಷಿ ಆಗುತ್ತೆ, ಯಾಕಂದ್ರೆ ಮಳೆಗಾಲ ಅಲ್ಲ, ಬಿಸಿಲು ಇರ್ತದಿಲ್ಲ. ಕೊಯ್ಲು ಬಂತಂದ್ರೆ ವಾ ಬಿಸಿಲು ಬಿಸಿಲು, ನಮ್ಮನ್ನೆಲ್ಲ ಎಬ್ತಿದ್ರು
0: ಗೆದ್ದಿಗೆ ಅರಿ ಬೆಚ್ಚು ಕಾಪದ ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮನೆ ತಂದು
1: ಕುದುರೆ ಹೆಕ್ಕುದು. ಸಣ್ಣ ಮಕ್ಕಳಿಗೆ ಕುದುರೆ ಹೆಕ್ಕಿ ಅಂತ,
0: ಕುದುರೆ ಹೆಕ್ಕುದ ಪಟಾಕಿ ಎಲ್ಲ ತಕಂತೀವಿ ನಾವು ಗಾಗಳಿಗೆ ಕುದುರೆ ಹೆಕ್ಕಿ. ಆ ಕುದುರೆ ಹೆಕ್ಕು ಚಂದ ಅದೆಲ್ಲ ಎಷ್ಟು ಲೈಕ್ ಇದ್ದಿತ್ತು ಅಂತ ಹೇಳ್ರೆ, ಅದು ಇವತ್ತಿನ ಹೇಳ್ರೆ ಇದ್ದಿತ್ತೇನೋ ಹಿಂಗಂದ್ ಇಮ್ಯಾಜಿನ್ ಮಾಡ್ಕೊಂಡ್ಲಕ್ ಬಿಟ್ಟದಿದ್ರೆ
1: ಫೀಲ್ ಮಾಡೋಕೆ ಆತಿಲ್ಲ
0: ಆತಿಲ್ಲ ಅದನ್ನ ನಾವೇ
1: ಅದೊಂದು
0: ತಲೆಮಾರ ಅಂತ ಹೇಳ್ರೆ ನಾವು ಸಿಕ್ಕಿದ್ದು ನಮ್ ಪುಣ್ಯತ್ಪುರಂದ ಹೇಳಕ್ ನಾವು ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು ಎರಡಕ್ಕೂ ಕಂಪೇರ್ ಮಾಡೋಕಾತ್ ಇವತ್ತಿನವ್ರಿಗೆ ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ದ ಹಿಂದಿನ ಗೊತ್ತಿಲ್ಲ ಅಲ್ದ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೆ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ ಸಣ್ಣವಲ್ಲೇ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇ ಅರಿ ಮಾಡ್ತಿದ್ದಿತ್ತು ಮನೆಗೆ ಕೇ ಅರಿ ಮಾಡಿ ಆದ್ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿಂದ ನಮ್ಮ ನೀಕುದಿಲ್ಲ ತೆಗುಕಾತಿಲ್ಲ ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು ತೆಕ್ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸುರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು 4 ಗಂಟೆಯಿಂದ ಒಂದು 6:30 ಹುಲ್ ಜಪ್ತಿತ್ತು
1: ಕಡೆ
0: ಹಾಂ ಮಿನ್ಕಂಡು ಶಾಲಿಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆ ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಕೋತಿಲ್ಲ ನಮ್ಗೆ ಕಷ್ಟ ಆಯ್ತು. ಹಾಗಿಂದ
1: ಇದು ನಿಮ್ಮ ಕೃಷಿ ಪ್ರೀತಿ ಹುಟ್ಟೋ ಕಾರಣ, ಯಾರು ಗೆದ್ದು ಇಳಿದಿರ ಯಾರು ಇದ್ರೆಲ್ಲ ಭಾಗವಹಿಸಿರ ಇದನ್ನ ಕಣ್ಣಾರೆ ಕಂಡಿರ ಅದ್ರದೊಂದು ಭಾಗ ಇರ ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ
0: ನಿಜ. ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ, ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸು ಮಸ್ತ್ ಬೇಜಾರ. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ
1: ಸತ್ಯ, ನಮ್ಮನೆ ಗೆದ್ದಿ ಅಂತಲ್ಲ ಅದು ಯಾವ
0: ಗೆದ್ದಿ ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಹೋಗಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರುತ್ತೆ ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದಿಲ್ಲ ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆದು ಮೆಂಬರ್ ಕಂಡಾಗ ಅದೊಂದು ಸದಸ್ಯ ಅದು ಶೋಭೆ ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟೆ ಸಾಕೊಂಡಿದ್ರು ಅವ್ರ ಮನೆ ಗಂಟೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು ಇದು ಯಾರು ಅಷ್ಟೇ.
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರಿ. ಎನಿವೇಸ್ ಚೇತನ್ ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು, ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು ಜನಪದ ಸಂಸ್ಕೃತಿ ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು,
0: ನಿಮ್ಗೂ ಧನ್ಯವಾದಗಳು. ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ. ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ಲಕ್ಕ. ಹಂಗಾಗಿ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿ ಅಲ್ಲ, ಇದನ್ನ ನಾವು ಹೇಳಿದ್ರೆ ಸರಿ ಇರ್ಬೋದು ತಪ್ಪು ಇರ್ಬೋದು, ನಾವು ನಂಬದಿಯ ಕ್ರಮವನ್ನು ನಂಬದಿಗೆ ಹ್ಯಾಂಗ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತು. ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯದ್ದು ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದ್ದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್, ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ, ಇದು ತದ್ವಿರುದ್ಧ. ನಾವು ಒಂದು ಮಾತಾಡೋರೊಳಗೆ ನೀವೊಂದು 20 ಮಾತಾಡ್ತೀರಿ, ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನೂ ಇಲ್ಲ. ಈ ಹರ್ಲು ನೋಡ್ದಂಗೆ ಅಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿ ಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತೂ ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನೂ ಮತ್ತೆ ಹಿಂಗೆ ನಡೀಲಿ ಮೇಡಮ್, ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಾಗೆ ನಮ್ಮನ್ನ ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ 6ನೇ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದ್ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು, ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ. ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರತ್ತೆ ಖಂಡಿತವಾಗ್ಲು. ಸರಿ, ನಾವು ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ಕರ್ನಾಟಕ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.